ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಇಂದು 2026 ಇಸ್ವಿ ಜುಲೈ ತಿಂಗಳ 21 ತಾರೀಕು ಮಂಗಳವಾರ. ಸಮಯ 5:58:13. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ರೇವಣಸಿದ್ದನ ನಮಸ್ಕಾರಗಳು ಹಾಗೂ ಶುಭ ಮುಂಜಾವು.

ಇದು ಆಕಾಶವಾಣಿ ವಿಜಯಪುರ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈ ನಂತರ ಅಂದರೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:30 ಚಿಂತನ ಬಿಂದಿಗೆ ನವಿಲೆ ಭಗವಾನ್ ಅವರಿಂದ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮ, 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ಇಂದಿನ ಕಥೆ ಗೌತಮಿ. 7:45 8:30 ಹಾಗೂ 9:30 ಚಿತ್ರಗೀತೆಗಳು, 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ತದನಂತರ ನೀತಿಕತೆ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಸಂಗೀತದ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಇಂದು ರೂಪಕ ಜನ್ನಿಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನ್ನಿಯರು ತಂಡದವರು. 12:30 ಆರೋಗ್ಯ ಸಂಚಿಕೆ. ಇದರಲ್ಲಿ ಇಂದು IVF ಚಿಕಿತ್ಸೆ ಮತ್ತು ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರು ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಕೇಂದ್ರ

ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ಪಡೆಯುತ್ತೀರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇನ್ನು ನಿಲಯದ ಸಂಜೆ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಮಹಿಳಾ ಕಾರ್ಯಕ್ರಮದಲ್ಲಿ MD ಪಲ್ಲವಿ ಅವರೊಂದಿಗೆ ಸಂದರ್ಶನ, 6 ಗಂಟೆಗೆ ಇಂದು ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10ಕ್ಕೆ ಚಜ್ಜಿ ರೊಟ್ಟಿ ಚೌಳಿಕೆ, ನಂತರ ನೀತಿಕತೆ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:51ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಈರುಳ್ಳಿಯಲ್ಲಿ ಲಭ್ಯವಿರುವ ವಿವಿಧ ಬೀಜಗಳ ವರ್ಗಗಳ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಲ್ಲವಿ HM ಅವರೊಂದಿಗೆ ಮಾಹಿತಿ. 7:45ಕ್ಕೆ ಚಿತ್ರಗೀತೆಗಳು, 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ, 8:30ಕ್ಕೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳು, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30ಕ್ಕೆ ಮನಿ ಟಾಕ್, 10 ಗಂಟೆಗೆ ಸಂಸತ್ತಿನ ಇಂದಿನ ಪ್ರಶ್ನೋತ್ತರ ವೇಳೆಯ ಧ್ವನಿಮುದ್ರಣ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು.

ವೃಂದಗಾನದಲ್ಲಿ ಮೂಡಿಬಂದ ಡಾಕ್ಟರ್ ವೇದವ್ಯಾಸ್ ಜೋಶಿಯವರ ರಚನೆಯ ಒಂದು ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವಂದನ ಕಾರ್ಯಕ್ರಮ ಇದಾಗಿತ್ತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ ಬೆಂಡಿಗನವಿಲೆ ಭಗವಾನ್ ಅವರಿಂದ.
1: ಮೊನ್ನೆ ಬೆಳಗ್ಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೊರಟೆ. ಅಲ್ಲೊಂದು ಕಡೆ ರಸ್ತೆ ಗುಂಡಿ ಬಿದ್ದಿದೆ. ವಿಪರೀತ ವಾಹನಗಳ ಸಂಚಾರದಿಂದ ಹಾಗೆ ಆಗಿರಬಹುದು. ಹೇಳಿ ಕೇಳಿ ಅದು ಸಾರ್ವಜನಿಕ ರಸ್ತೆ, ಎಲ್ಲರೂ ಬಳಸುವ ಮಾರ್ಗ, ಅಂದರೆ ಅದರ ನಿರ್ವಹಣೆಯೂ ಎಲ್ಲರದು. ಅದು ದುರಸ್ತಿ ಕಾಣುವ ತನಕವಾದರೂ ಒಂದಷ್ಟು ಕಾಂಕ್ರೀಟು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ತುಂಬಿಸುವುದು ಕಷ್ಟವಾಗಬಾರದಲ್ಲವೇ? ಪ್ರತಿನಿತ್ಯ ಎಲ್ಲರ ಕಣ್ಣೆದುರಿಗೇನೇ ವಾಹನಗಳು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಮುಗ್ಗರಿಸುತ್ತವೆ. ಹಿಂದೆ ಬರುವ ವಾಹನಗಳು ನಿಯಂತ್ರಣ ತಪ್ಪುತ್ತವೆ. ವಿಪರ್ಯಾಸವೆಂದರೆ ಗುಂಡಿಯ ಸಮೀಪದಲ್ಲೇ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಿದ ಗಣ್ಯರೊಬ್ಬರ ಪ್ರತಿಮೆ ಇದೆ. ಪ್ರತಿಮೆಗೆ ಆಗಾಗ ಹಾರಾರ್ಪಣೆಯಾಗುತ್ತದೆ, ಸರಿಯೇ. ಪ್ರಶ್ನೆ ಎಂದರೆ ಪ್ರತಿಮೆಯ ಆರಾಧಕರು ಗುಂಡಿಯನ್ನು ಮುಚ್ಚುವ ಮನಸ್ಸು ಮಾಡಿದ್ದರೆ ನಿಜಕ್ಕೂ ಗಣ್ಯರಿಗೆ ಸಲ್ಲುವ ಗೌರವ ಮತ್ತು ಹೆಚ್ಚುತ್ತಿತ್ತು. ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂದರು. ಸರಳತೆ ಧೀಮಂತರಲ್ಲಿ ಪುಟಿದೇಳುತ್ತದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಬೆರೆಯುತ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯ ಆರಂಭದಲ್ಲಿ ಇದು ರಾಮನೆಂಬ ಒಬ್ಬ ಮನುಷ್ಯನ ಕಥೆಯಷ್ಟೇ ಎನ್ನುತ್ತಾರೆ. ಶ್ರೀರಾಮನನ್ನು ಯಾರು ದೈವದಂತೆ ಭಾವಿಸುವ ಅಗತ್ಯವಿಲ್ಲ ಎನ್ನುವುದು ಅವರ ಪರೋಕ್ಷ ನುಡಿ. ಮಹಾತ್ಮರೆಲ್ಲರೂ ನೋವುಂಡು ಬೆಳೆದವರೇ ಹೊರತು ಒಮ್ಮೆಗೆ ದೊಡ್ಡವರಾಗಿ ರೂಪುಗೊಂಡವರಲ್ಲ. ಅವರು ತಮ್ಮ ಬದುಕಿನಲ್ಲಿ ಎದುರಿಸಿದ ಸಂಕಷ್ಟಗಳು, ಸವಾಲುಗಳು, ತೋರಿದ ಧೈರ್ಯ, ಸಂಪನ್ನತೆ ನಮಗೆ ದಾರಿದೀವಿಗೆ ಆಗಬೇಕಲ್ಲವೇ? ನನ್ನನ್ನು ಗಾಂಧೀಜಿ ಅನ್ನಿ, ಬಾಪೂಜಿ ಅನ್ನಿ, ಆದರೆ ಮಹಾ

0: ಆತ್ಮ ಎಂದು ಕರೆಯಬೇಡಿ ಎನ್ನುತ್ತಿದ್ದರು ಗಾಂಧೀಜಿಯವರು. ತಮ್ಮ ಪಾದಗಳನ್ನು ಮುಟ್ಟಲು ತೊಳೆಯಲು ಅಭಿಮಾನಿಗಳಿಗೆ ಎಂದೂ ಅವರು ಆಸ್ಪದ ಕೊಟ್ಟವರಲ್ಲ. ತಮ್ಮನ್ನು ಯಾರೇ ಆಗಲಿ ವೈಭವೀಕರಿಸುವುದನ್ನು ಗಾಂಧೀಜಿ ಇಷ್ಟಪಡಲಿಲ್ಲ. ನನ್ನ ಸುತ್ತ ಕೆಲಸವಿಲ್ಲದೆ ನಿಲ್ಲಬೇಡಿ, ಇಲ್ಲಿಂದ ಹೋಗಿ ಬನ್ನಿ ಎಂದು ಅವರು ನಿಷ್ಠುರವಾಗಿಯೇ ಸೂಚಿಸುತ್ತಿದ್ದರು. ಸೇವಾಶ್ರಮದಲ್ಲಿ ಅವರು ಮೊದಲಿಗೆ ತಾವೇ ಅಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಮಾದರಿಯಾದರು. ಇತಿಹಾಸದಾದ್ಯಂತ ದೇವಂತರೆಲ್ಲರೂ ಕಾಯಕಕ್ಕೆ ಅಗ್ರ ಆದ್ಯತೆ ನೀಡಿದವರೇ. ಕಾಯಕವೇ ಕೈಲಾಸ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ದೇವರನ್ನು ಕಲ್ಲು ಒಡೆಯುವ ಶ್ರಮಿಕ, ಉಳುವ ರೈತನಲ್ಲಿ ಕಾಣಿ ಎಂದರು. ನಿನಗೆ ಪರರು ಏನು ಮಾಡಬಾರದೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ನೀನು ಪರರಿಗೆ ಮಾಡಬೇಡ. ಇದೇ ನಮ್ಮ ಪಾಲಿಗೆ ಧರ್ಮವಾದರೆ ಅದೆಷ್ಟು ಸೊಗಸು. ಭಾರತದ ಗವರ್ನರ್ ಜನರಲ್ ಆಗಿದ್ದ ಶ್ರೀ ಚಕ್ರವರ್ತಿ ರಾಜಾಜಿಯವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಸ್ವಾವಲಂಬಿಯಾದ ಅವರು ಒಮ್ಮೆ ತಮ್ಮ ಬೂಟುಗಳಿಗೆ ಪಾಲಿಶು ಹಾಕಿಕೊಳ್ಳುತ್ತಿದ್ದರು. ಅವರ ಆಪ್ತರೊಬ್ಬರು ಇದನ್ನು ಗಮನಿಸಿ, ಇದೇನು ಸರ್, ನಿಮ್ಮ ಬೂಟುಗಳಿಗೆ ನೀವೇ ಪಾಲಿಶು ಹಾಕುವುದೇ ಎಂದು ಕೇಳಿದರು. ತಟ್ಟೆನ ರಾಜಾಜಿ, ಹೌದು, ನೀವು ಯಾರ ಬೂಟಿಗೆ ಪಾಲಿಶು ಹಾಕುತ್ತೀರಿ ಎಂದರಂತೆ. ಅಂತೆಯೇ ಮನೆಯ ಅಟ್ಟವನ್ನು ಶುಚಿಗೊಳಿಸಲು ಸ್ವತಃ ರಾಜಾಜಿಯವರೇ ಏಣಿಯಿಂದ ಅಟ್ಟ ಏರುತ್ತಿದ್ದರು. ಯಾರನ್ನಾದರೂ ಹತ್ತಿಸಿದರೆ ಅವರು ಜಾರಿ ಬೀಳುವ ಸಂಭವವಲ್ಲ ಅನ್ನುವುದು ಅವರ ತರ್ಕವಾಗಿತ್ತು. ಓಡೌಸ್ ಪ್ರಸಿದ್ಧ ಆಂಗ್ಲ ಪ್ರಬಂಧಕಾರ. ಒಮ್ಮೆ ಅವರು ಗ್ರಂಥಾಲಯದ ಮಹಡಿ ಏರುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ತ ಕಡೆಯಿಂದ ಮೆಟ್ಟಲು ಇಳಿಯುತ್ತಿದ್ದರು. ಜಾಗ ಇಕ್ಕಟ್ಟು ಬೇರೆ, ಅದೇಕೆ ಹಾಗೆ ಓಡೌಸ್ರನ್ನು ರೇಗಿಸಬೇಕಿತ್ತೋ ಕಾಣೆ. ಹಾದಿ ಬಿಡುವುದಿಲ್ಲ ಎನ್ನುವುದೇ. ಓಡೌಸ್ ಕೊಂಚವೂ ವಿಚಲಿತರಾಗದೆ ಮೆಲುಧ್ವನಿಯಲ್ಲಿ, ನಾನು ಹಾಗಲ್ಲ, ಹಾದಿ ಬಿಡುತ್ತೇನೆ ಎಂದರಂತೆ. ಶ್ರೇಷ್ಠತಮ ಎಂದರೆ ಹಾಗೆಯೇ, ನೇರ ಸರಳ ಸತ್ಯದ ನಡೆ. ಪ್ರಾಧ್ಯಾಪಕರು ತಡವಾಗಿ ತರಗತಿಗೆ ಬರುವ ವಿದ್ಯಾರ್ಥಿಗಳನ್ನು ಹಂಗಿಸುವ ಬದಲು, ಸ್ವಾಗತ, ಬನ್ನಿ, ಆದರೆ ಮುಂದಿನ ಪೀರಿಯಡ್ಗೆ ಬೇಗ ಬಂದಿರಲ್ಲ ಎನ್ನುವುದು ಪರಿಣಾಮಕಾರಿ. ಏಕಕಾಲಕ್ಕೆ ನೀತಿ ನಗೆ ಎರಡರ ಬೋಧನೆಯೂ ಆಯಿತು. ಗಂಭೀರ ಹಾಸ್ಯ ಪ್ರವೃತ್ತಿ ಧೀಮಂತಿಕೆಯ ಭಾಗವಾದರೆ ವ್ಯಕ್ತಿತ್ವಕ್ಕೆ ಕಳಶವಿಟ್ಟಂತೆ.
1: ಇದುವರೆಗೆ ಬೆಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕನ್ನಡ ರತ್ನ
2: ಆಕಾಶವಾಣಿ ವಿಜಯಪುರ. ಈಗ ರೈತರಿಗೆ ಸಲಹೆಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶ್ವೇತಾ ಮನ್ನಿಕೇರಿ, ಗೃಹ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ವತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿಯಾದ ತಳಿಗಳ ಆಯ್ಕೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಲ್ಲಿ ಅದರ ಮಹತ್ವ ಮತ್ತು ಪಾತ್ರಗಳನ್ನು ತಿಳಿದುಕೊಳ್ಬೇಕಂತಂದರೆ, ಯಾಕೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಅಂತಂದರೆ, ಯಾವುದೇ ರೈತ ಏನು ಮಾಡ್ತಾರೆ, ಬೀತ ಬಿತ್ತಿ ಕಟಾವಾದ ನಂತರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಅಥವಾ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು, ಸಂಸ್ಕರಣೆ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬಿತ್ತುವ ಮುನ್ನ ತಳಿಗಳ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಂಡಾಗ, ಉದಾಹರಣೆಗೆ ಈಗ ತೊಗರಿ ಬಿತ್ತುತ್ತಾ ಇದ್ದಾರೆ, ಹೆಸರು ಬಿತ್ತುತ್ತಾ ಇದ್ದಾರೆ, ಸಜ್ಜೆ ಬಿತ್ತಿದ್ದಾರೆ, ಈರುಳ್ಳಿ ಆಗಿರ್ಬೋದು ಮತ್ತು ಕಬ್ಬುಗಳಾಗಿರ್ಬೋದು, ಈ ರೀತಿಯಾದಾಗ ಉದಾಹರಣೆಗೆ ತೊಗರಿನ ನಾವು ತೊಗೊಂಡಾಗ ಬಿತ್ತನೆಗೆ ಬಿತ್ತಿರುವಂಥ ಬೀಜ ಕಟಾವಾದ ತಕ್ಷಣ ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ, ಮೌಲ್ಯವರ್ಧನೆಗೆ ಹೋಗುತ್ತಾ? ಬಿತ್ತನೆಗೆ ಅಂದರೆ ಉದಾಹರಣೆಗೆ ನಾವು ಫೌಂಡೇಶನ್ ಸೀಡನ್ನು ಬಿತ್ತಿದರೆ ಅದು ಕನ್ವರ್ಟ್ ಆಗಿ ಬೀಜಗಳಾಗಿ ಎಲ್ಲ ಕಟಾವಾದ ಮೇಲೆ ಸರ್ಟಿಫೈಡ್ ಸೀಡ್ ಆದಾಗ ಅದು ಮರು ಬಿತ್ತನೆಗೆ ಸೂಕ್ತವಾದಂಥ ತಳಿಯಿಂದ ಬರುವಂಥ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ, ಅದು ಬಿತ್ತನೆಗೆ ಭಾಳ ಸೂಕ್ತವಾಗಿರ್ತದೆ. ಅದೇ ನಾವು ಅದು ಟ್ರುತ್ಫುಲ್ ಸೀಡಾಗಿ ಸರ್ಟಿಫೈಡನ್ನು ಬಿತ್ತಿ ಟ್ರುತ್ಫುಲ್ ಸೀಡ್ಗಳನ್ನ ತೊಗೊಂಡಾಗಿ ಅದು ಸೇವನೆಗೆ ಸೂಕ್ತ, ಅಂದರೆ ಸಂಸ್ಕರಣೆಗೆ, ತೊಗರಿ ಇದ್ದಿದ್ದು ಬೇಳೆ ಆಗೋಂಥದ್ದು, ತೊಗರಿ ಇದ್ದಿದ್ದು ಹಿಟ್ಟಾಗೋಂಥದ್ದು. ಇನ್ನು ಮೌಲ್ಯವರ್ಧನೆ ಅಂತ ಬಂದರೆ, ತೊಗರಿ ಇದ್ದಿದ್ದು ಹಿಟ್ಟಾದಾಗ ಎಷ್ಟು ಫೈನ್ ಪೌಡ್ರ್ ಬರುತ್ತೆ,

ಕುಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ದಾಲ್ ಕಿಚಡಿ ಆಗಿರ್ಬೋದು, ಇನ್ನಿತರ ಸಾಕಷ್ಟು ಪದಾರ್ಥಗಳನ್ನು ನಾವು ಮಾಡುವಂಥದ್ದು ಮೌಲ್ಯವರ್ಧನೆ ಅಂತ ಹೇಳ್ತಾ ಬರ್ತೀವಿ. ಇನ್ನೊಂದು ನಾವು ಸರಿಸಾಮಾನ್ಯವಾಗಿ ನೋಡ್ತಾ ಬಂದರೆ, ಉದಾಹರಣೆಗೆ ಒಂದು ಗೋಧಿ ಅನ್ನೋದು, ಗೋಧಿಯಿಂದ ಏನು ಮಾಡ್ತೀವಿ, ಚಪಾತಿಗಳನ್ನ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಪುರಿ ಮಾಡ್ತೀವಿ, ಸಮೋಸ ಮಾಡ್ತೀವಿ, ಬ್ರೆಡ್ ಮಾಡ್ತೀವಿ, ಮತ್ತು ಗೋಧಿಯನ್ನು ಬಿತ್ತುತ್ತೀವಿ. ಸೊ ಪ್ರತಿಯೊಂದು ಸಹ ನಿರ್ಧಾರ ಆಗೋದು ತಳಿಯ ವೈಶಿಷ್ಟ್ಯತೆ ಮತ್ತು ಅದರ ಗುಣಗಳ ಮೇಲಾಗಿರುತ್ತದೆ. ಮೌಲ್ಯವರ್ಧನೆಗೆ ಯಾವ ತಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಮತ್ತು ಅದರ ಮಾರ್ಕೆಟ್ ಎಲ್ಲಿದೆ, ಯಾವ ತಳಿಗಳನ್ನ ಬಿತ್ತಬೇಕು ಅಂದರೆ, ಉದಾಹರಣೆಗೆ ನಾವು ಬೆಳೆಯುವಂಥ ಗೋಧಿ, ನಾವು ಬೆಳೆಯುವಂಥ ತೊಗರೆ, ನಾವು ಬೆಳೆಯುವಂಥ ಸಜ್ಜೆ, ನಾವು ಬೆಳೆಯುವಂಥ ಬೇಳೆಕಾಳುಗಳು, ನಾವು ಬೆಳೆಯುವಂಥ ಎಣ್ಣೆಕಾಳುಗಳು ಮರು ಮಾರುಕಟ್ಟೆಗೆ ಹೋಗುತ್ತಾ, ಮರು ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ ಅಂತ ನಾವು ಸರಿಯಾಗಿ ತಿಳ್ಕೊಂಡು ಬಿತ್ತನೆ ಮಾಡಿದರೆ ಏನಾಗುತ್ತೆ, ನಮಗೆ ಕಟಾವಿನ ನಂತರ ಸಾಕಷ್ಟು ದಾರಿಗಳು ತೆಗೆದುಕೊಳ್ತೇವೆ. ನಾವೇನು ಮಾಡ್ತೀವಿ, ಕಟಾವು ಮಾಡಿದ ಮೇಲೆ ಇದು ಎಲ್ಲಿ ಹೋಗಿ ಫಿಟ್ಟಿನ್ ಆಗುತ್ತೆ ಅಣ್ಣ ಕ್ಲಾರಿಟಿನೇ ಗೊತ್ತಿರೋದಿಲ್ಲ. ನಾವು ದಲ್ಲಾಳಿ ಹತ್ರ ಕೊಡೋದು, APMC ತೊಗೊಂಡೋಗಿ ನಿಂತ್ಕೊಳ್ಳೋದು, ಈ ರೀತಿ ಮಾಡ್ತೀವಿ. ನಾವೇನು ಮಾಡಬೇಕು, ಬಿತ್ತುವ ಮುನ್ನ ತಳಿಗಳ ವೈಶಿಷ್ಟ್ಯತೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅದು ನಮ್ಮ ಮಣ್ಣಿಗೆ ಸೂಕ್ತವಾಗಿದೆಯೋ, ನಮ್ಮ ನೀರಿಗೆ ಸೂಕ್ತವಾಗಿದೆಯೋ ಅಂಥೇಳಿ ತಿಳ್ಕೊಂಡು ನಾವು ಮಾಡಬೇಕು. ಇನ್ನು ತರಕಾರಿಗಳಲ್ಲಿ ಉದಾಹರಣೆ ತೊಗೊಳ್ತಾ ಹೋದರೆ, ಟೊಮ್ಯಾಟೊ ಬಿತ್ತೀವಿ, ಟೊಮ್ಯಾಟೊ ಕಟಾವು ಮಾಡ್ತೀವಿ, ಕಟಾವು ಮಾಡಿದಾಗ ಏನು ಬರುತ್ತೆ, ನಾವು ಜವಾರಿ ಟೊಮ್ಯಾಟೊ ಹಾಕಿಬಿಟ್ಟು ರೇಟ್ ಹತ್ತಿಲ್ಲ ಅಂತಂದರೆ, ಜವಾರಿ ಟೊಮ್ಯಾಟೊ ಏನಾಗುತ್ತೆ, ಟೇಬಲ್ ಪರ್ಪಸ್ ಅಂದರೆ ದಿನನಿತ್ಯದ ಉಪಯೋಗಕ್ಕೆ ಹೋಗುವಂಥ ಟೊಮ್ಯಾಟೊ ವೆರೈಟಿಗಳಾಗಿರ್ತವೆ. ಅದೇ ನಾವು ಹೈಬ್ರಿಡ್ಗಳಲ್ಲೂ ಕೆಚಪ್ ಮಾಡೋವಂಥ ಕಂಪ್ನಿಗಳು ಬೈಬ್ಯಾಕ್ ಮಾಡೋವಂಥ ಸಾಧ್ಯತೆಗಳು ಹೈಬ್ರಿಡ್ಗಳಲ್ಲಿ ಜಾಸ್ತಿ. ಸೊ ಹಂಗಾಗಿ ಕೆಚಪ್ ಮಾಡಲಿಕ್ಕೆ ಯಾವ ರೀತಿ ತಳಿಯಾದ ಟೊಮ್ಯಾಟೊಗಳನ್ನ ಬಳಸ್ತಾರೆ, ಆಮೇಲೆ ಬೇರೆ ಕ್ಯಾಂಡೀಸ್ ಮಾಡಲಿಕ್ಕೆ ಯಾವ ರೀತಿಯಾದ ಹಣ್ಣುಗಳ ತಳಿಗಳನ್ನು ಬಳಸ್ತಾರೆ, ಸ್ಕ್ವಾಷ್ ಮಾಡಲಿಕ್ಕೆ ಯಾವ ರೀತಿ ಹಣ್ಣು ತಳಿಗಳನ್ನ ಬಳಸ್ತಾರೆ, ಈ ರೀತಿ ಎಂಡ್ ಪ್ರಾಡಕ್ಟ್ ಅಂದರೆ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಭಾಳ ಒಂದು ಸೂಕ್ತವಾದ ದಾರಿ ರೈತರಿಗೆ ಉಪಯೋಗವಾಗುತ್ತೆ. ಉದಾಹರಣೆಗೆ ಇವತ್ತು ನಾನು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಊರಿಗೆ ಹೋಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿದ್ರೆ ಆ ಊರಿಂದ ಬಸ್ ಹಿಡಿದು ಅವರನ್ನು ಮುಟ್ತೀನಿ. ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಹೋಗಬೇಕು ಅಂತ ಹತ್ತಿದ್ರೆ ಯಾವ ಊರನ್ನು ನಾನು ಮುಟ್ಟೋದಿಲ್ಲ, ಯಾವ ಕೆಲಸವೂ ನಂದು ಆಗೋದಿಲ್ಲ. ನಾವೇನು ಮಾಡ್ತೀವಿ, ಹೋಗಬೇಕು ಹೋಗಬೇಕು, ಅದೇ ರೀತಿ ಬಿತ್ತಬೇಕು ಬಿತ್ತಬೇಕು, ಕಟಾವಾದ ನಂತರ ನಮ್ಮದು ವಿಚಾರ ಶುರು ಆಗುತ್ತೆ. ಸೊ ರೈತ ಬಾಂಧವರು ಏನು ಮಾಡಬೇಕಂದ್ರೆ, ಕಟಾವಿನ ಆದಮೇಲೆ ವಿಚಾರ ಮಾಡೋಕ್ಕಿಂತ ಬಿತ್ತುವ ಮುನ್ನ ನಾನು ಕಟಾವು ಮಾಡಿದ್ಮೇಲೆ ಇದೇ ಮಾರ್ಕೆಟಿಗೆ ಹೋಗುತ್ತೆ. ಉದಾಹರಣೆಗೆ ನಾವು ಯಾಕ್ರಿ ಹೆಚ್ಚಿಗೆ ಕಬ್ಬನ್ನ ಬೆಳಿತೀವಿ, ಕಬ್ಬು ಕಟಾವಾದ್ಮೇಲೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಯಾಕೆ, ಅವರು ಕಟಾವಾದ್ಮೇಲೆ ತಗೋತಾರೆ, ಆ ಕ್ಲಾರಿಟಿ ನಿಮಗಿದೆ ಅಂತ ಕಬ್ಬು ಬೆಳಿತೀವಿ. ಇತ್ತೀಚೆಗೆ ಬಿಜಾಪುರದಲ್ಲಿ ನೋಡ್ಬೋದು, 5,000 ಹೆಕ್ಟರ್ ಅಷ್ಟು ಅಜ್ವಾನನ್ನು ಬೆಳೀತಾ ಇದ್ದಾರೆ. ಯಾಕೆ, ಅಜ್ವಾನ್ ಹಾರ್ವೆಸ್ಟ್ ಆದಮೇಲೆ ಕರ್ನಲ್ ಫ್ಯಾಕ್ಟ್ರಿಗೆ ಅಥವಾ APMC ಹೋಗುತ್ತೆ, ಮಾರ್ಕೆಟಿಗೆ ಹೋಗುತ್ತೆ. ಸೊ ನಮಗೆ ಕ್ಲಾರಿಟಿ ಇದ್ದರೆ ಯಾವುದು ಎಲ್ಲಿ ಹೋಗ್ಬೇಕನ್ನೋದು ಸರಿಯಾಗಿ ನಮಗೆ ತಿಳಿದಿದ್ರೆ ನಮಗೆ ಉಪಯೋಗ ಆಗುತ್ತೆ. ಈಗ ಗ್ರಾಹಕರು ನಾವು 1,000 ರೂಪಾಯಿಗೆ ಒಂದು ಸಾಮಾನನ್ನು ತಗೋತೀವಂದರೆ, ರೈತರಿಗೆ ಅದಕ್ಕೆ 10 ರೂಪಾಯಿ 50 ರೂಪಾಯಿ ನಾವು ಬೀಳ್ದಿರಲ್ಲ. ಸೊ 900 ರೂಪಾಯಿ 950 ರೂಪಾಯಿವರೆಗೂ ಏನಾಗುತ್ತೆ, ಮಧ್ಯವರ್ತಿಗಳು ಅದರ ಉಪಯೋಗಗಳನ್ನ ಪಡೀತಾರೆ. ಸೊ ಹಂಗಾಗಿ ನಾವು ಸರಿಯಾದ ಮಾಹಿತಿನ ತಿಳಿದ್ರೆ ಸರಿಯಾದ ಸ್ಥಳಕ್ಕೆ, ಮಾರುಕಟ್ಟೆಗೆ, ಇಂಡಸ್ಟ್ರಿಗೆ ನಾವು ತಲುಪಿಸಿದ್ರೆ ಏನಾಗುತ್ತೆ, ಗ್ರಾಹಕರು ಜೊತೆಗೆ ರೈತರು ಇಬ್ಬರಿಗೂ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳು, ಧಾನ್ಯಗಳು ಸಿಕ್ಕು, ಇಬ್ಬರೂ ಸಹ ಆರ್ಥಿಕ ಸುಸ್ಥಿರವಾದ ಬದುಕನ್ನು ನಡೆಸಲಿಕ್ಕೆ ಭಾಳ ಉತ್ತಮವಾದ ಮಾರ್ಗ ಅಂತ ಹೇಳಿ ಇವತ್ತಿನ ಒಂದು ಸಲಹೆಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.

0: ಆಕಾಶವಾಣಿ ವಿಜಯಪುರ ಈಗ ಜನಪದ ಸಂಗೀತ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವೈ.ಕೆ. ಮುದುಕೃಷ್ಣ ಅವರು ಹಾಡಿರುವ ಕೆಲವು ಜನಪದ ಗೀತೆಗಳು.

0: ಸೋಪ್ಸ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: युक्रेन देशस्य ओडिसा पत्तनात् प्रस्थानावधौ एमवी गोल्डन लियो इत्यस्याम नौकायाम कृताक्रमणस्य भारतेन निंदा कृता। विदेश मंत्रालय एकस्मिन् वक्तव्ये अवदत् यत् चत्वारः भारतीयाः नागरिकाः दुर्दैववशात् मृत्युमुपगताः, एकः गंभीरावस्थायां चिकित्सालये उपचाराधीनः अस्ति। मंत्रालयेनोक्तं यत् उपलब्ध सूचनानुसारं घटना समये पंच भारतीय नागरिकः सह सप्तदश चालक दलस्य सदस्याः आसन्। विदेश मंत्री डॉक्टर एस जयशंकरः नवदिल्ल्यां पनामा देशस्य विदेश मंत्रिणा हेवियर एडवार्डो मार्टिनेज आचा वास्केज इत्यनेन सह मेलनं कृतवान्। ह्यः जाते उपवेशने डॉक्टर जयशंकरः लैटिन अमेरिका कैरिबियन क्षेत्रयोः प्रवेश द्वारा रूपेण पनामा देशेन सह भारतस्य संबंधस्य गहनतायाः महत्वं अधोरेखितवान्। व्यापारोद्योग विकास स्वास्थ्य कृषि शिक्षा आंकिकीय सहयोगादीनां प्रगति विषये उभौ विस्तृतं विमर्शं कृतवन्तौ। बहुपाक्षिक मंचेषु सहभागित्वस्य विषये अपि तौ अवदताम्। प्रशासनेन संसूचितं यत् अस्य वर्षस्य जून मास पर्यन्तं देशे प्रायः 49,55,55 कोटि उपयोक्तारः यूपीआई इत्यनेन सह सम्बद्धाः जाताः। इति वार्ताः।
1: आकाशवाणी विजयपुर समय सरियागि 7 ಗಂಟೆಗಳು।
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ದುಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
5: ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ ಹೀಗೆ ನುಡಿದವರು ಮಹಾತ್ಮ ಗಾಂಧೀಜಿ ಹೊಸತೊಂದನ್ನು ಮಾಡಲು ಹೊರಟಾಗ ಜನರು ಮೊದಲು ನಿಮ್ಮನ್ನು ಕಡೆಗಣಿಸುತ್ತಾರೆ ನಂತರ ಅವಹೇಳನ ಮಾಡಿ ನಗುತ್ತಾರೆ ತದನಂತರ ನಿಮ್ಮೊಡನೆ ಜಗಳಕ್ಕೂ ಸಿದ್ಧರಾಗುತ್ತಾರೆ ಆದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿ
1: ಈ ಬೆಳಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ನಮ್ಮ ನಿಲಯದಿಂದ ಇಂದಿನ ಕಥೆ ಗೌತಮಿ ಇದು ಆಕಾಶವಾಣಿ ವಿಜಯಪುರ ಈಗ ಸಮಯ 7:02 ಆಗುತ್ತಲಿದೆ ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು ಸರಿಯಾಗಿ 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ

0: ಆಕಾಶವಾಣಿ ಸಮಯ 7:02:10 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ, ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು, ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವುಗಳೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರ ಫಾರ್ಮ್ ಸಿಕ್ಸ್ನ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತು ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ ಸಿಕ್ಸ್ ಅವನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವ್ರಿಗೆ SAR ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ CEO ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ

0: ಮುಚ್ಚಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು. ಪರಿಷ್ಕರಣ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು, ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು, ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020 ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು, ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
4: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 ಲ್ಯಾಕ್ಸ್ ರೂಪೀಸ್ ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 ಲ್ಯಾಕ್ಸ್ ಒಂದು ಕಳಿಸಿದ್ದಾರೆ. ಆ 20 ಲ್ಯಾಕ್ಸ್ ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗ್ ಕಂಟ್ರೋಲ್ ಮಾಡೋ ಸಲುವಾಗಿ 40 ಲ್ಯಾಕ್ಸ್ ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 ಲ್ಯಾಕ್ಸ್ ಜನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿ ಆದಂತ ಈ ಪೆಟ್ ಬಾಟ್ಲ್ ಬಿಸ್ಲರಿ 2 ಬಾಟ್ಲ್ ಹಾಕಿದ್ರೆ ಯು ವಿಲ್ ಗೆಟ್ ದ 1 ರುಪಿ ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತಹ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 ರುಪೀಸ್ ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಹ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟಲ್ ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರೂ

0: ಗ್ರಾಹಕರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ಅಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 ರೂಪಿ ಕಾಯಿನ್ ಬರ್ತದೆ, 2 ಪೆಟ್ ಬಾಟಲ್ ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
1: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ ಸಿಎಸ್ಆರ್ ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜ್ಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ವಿಜಯಪುರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ದ್ಯಾಮವ್ವ ಒಬ್ಬಳು ಭಾವಜೀವಿ, ಅತ್ಯಂತ ಅಚ್ಚುಕಟ್ಟಿನ ಜೀವನ ಇಷ್ಟಪಡುವವಳು. ಮನೆಯಲ್ಲಿ ಸ್ವಲ್ಪವೇ ಸಾಮಾನುಗಳು ಇದ್ದರೂ ಅವುಗಳಷ್ಟೇ ಒಪ್ಪಾಗಿ ಅಚ್ಚುಕಟ್ಟಾಗಿ ಇಟ್ಟಿರುವಳು. ಬಡೆತನದ ಮನೆಯಾದರೂ ಭಾವನೆಗಳಿಗೆ ಬೆಲೆ ಕೊಡುವಳು. ಸುತ್ತಮುತ್ತ ಅನ್ಯಾಯ ಅಹಿಂಸೆ ನಡೆದರೆ ಖಂಡಿಸುವಳು. ಜಗಳ ಹೊಡೆದಾಟ ಬಡಿದಾಟ ನಡೆದರೆ ಪರಿಸ್ಥಿತಿ ತಿಳಿಗೊಳಿಸುವಳು. ಜೀವನದಲ್ಲಿ ಸಾಕಷ್ಟು ಏಳು ಬೀಳು ಕಲ್ಲು ಮುಳ್ಳಿನ ರಸ್ತೆ ತುಳಿದವಳು. ವಿದ್ಯೆಯ ಮೇಲೆ ಅಪಾರ ಪ್ರೀತಿ, ತಾನು ಓದಿಲ್ಲ ಅನ್ನುವ ಕೊರಗು, ಆದರೆ ಓದುತ್ತೇನೆ ಅಂದವರಿಗೆ ತನ್ನ ಕೈಲಾದ ಸಹಾಯ ಮಾಡುವವಳು. ಹೀಗೆ ಓದಿದ ಆಫೀಸರ್ ಆಗಿ ಊರಿಗೆ ಬಂದಾಗ ಅವರ ಶಿಸ್ತು, ಅವರಿಗೆ ಜನರು ಕೊಡುವ ಮರ್ಯಾದೆ ಎಲ್ಲವೂ ಅವಳಿಗೆ ಇಷ್ಟ. ಅವಳ ನಯ ವಿನಯ ಅಚ್ಚುಕಟ್ಟಿನ ಜೀವನ. ತಾನು ಬಡವಿಯಾದರೂ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಎಲ್ಲರಿಗೂ ಇಷ್ಟ, ಅಭಿಮಾನ ಗೌರವ. ಊರಲ್ಲಿ ಎಲ್ಲರೂ ಅವಳ ಮಾತಿಗೆ ಬೆಲೆ ಕೊಡುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಗಂಡ ತೀರಿ ಹೋಗಿದ್ದರೂ ಒಬ್ಬನೇ ಮಗ, ಅವನಿಗೆ ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ ಮಾಡಬೇಕೆಂಬ ಹರಸಾಹಸ ಪಟ್ಟಳು. ಓದು ಅವನ ತಲೆಗೆ ಹತ್ತಲೇ ಇಲ್ಲ. ಹಲವು ದೇವರಿಗೆ ಹರಕೆ ಹೊತ್ತಳು, ಪೂಜೆ ಪುನಸ್ಕಾರ ಮಾಡಿಸಿದಳು. ದೇವರು ಅದೇಕೋ ಫಲ ಕೊಡಲಿಲ್ಲ. ದಮ್ ಡಮ್ ದಶಗುಣಂ ಅಂತ ಹಲವು ತರಹದ ಶಿಕ್ಷೆ ಕೊಟ್ಟಳು. ಆದರೂ ಅದೇಕೋ ಸರಸ್ವತಿ ಒಲಿಯಲೇ ಇಲ್ಲ. ಸೋತ ದ್ಯಾಮವ್ವ ಹೀಗೆ ಬಿಟ್ಟರೆ ಉಂಡಾಡಿ ಗುಂಡ ಹುಡುಗರ ಜೊತೆ ಸೇರಿ ಮಗ ಕೆಡಬಾರದು ಅಂತ ತನ್ನ ಜೊತೆ ಕೆಲಸಕ್ಕೆ ಕರೆದುಕೊಂಡು ಹೋಗಲು ಶುರು ಮಾಡಿದಳು. ವಿಧಿಲಿಖಿತ ಬದಲಾಯಿಸುವವರು ಯಾರು? ಆ ಹುಡುಗನ ಹಣೆ ಬರಹದಲ್ಲಿ ವಿದ್ಯೆ ಇರಲಿಲ್ಲ. ದುಡಿಮೆ ಒಂದೇ ಅವನಿಗೆ ಕೊತ್ತಿದ್ದದ್ದು. ಹಲವು

0: ರಾತ್ರಿ ಕೆಲಸ ಹಚ್ಚಿದರೂ ಮಾಡುತ್ತಿದ್ದ. ಅವನು ಸತತ ದುಡಿಯುವುದು ನೋಡಿ ತಾಯಿ ಹೃದಯ ಮರುಗುತ್ತಿತ್ತು. ತಾನು ಬಿಸಿಲಿನಲ್ಲಿ ಕೆಲಸ ಮಾಡುವಳಾಗಿದ್ದರಿಂದ ಶ್ರಮ ಕಷ್ಟ ಗೊತ್ತಿತ್ತು. ಅದಕ್ಕೆ ಮಗ ಓದಿ ನೆರಳಿನಲ್ಲಿ ಕೆಲಸ ಮಾಡಲಿ ಅಂತ ಆಸೆ ಪಟ್ಟಿದ್ದಳು. ತಾನು ಪಟ್ಟ ಕಷ್ಟ ಮಗ ಪಡಬಾರದು ಅಂತ ಬಯಸುತ್ತಿದ್ದಳು. ಆದರೆ ಎಷ್ಟು ಜನರಿಗೆ ಇಷ್ಟದ ಜೀವನ ಸಿಗುವುದು ಎಂದು ಅರಿತದೆ ಅಮ್ಮವ್ವ ಮಗನಿಗೆ ಒಳ್ಳೆ ಸಂಸ್ಕಾರ ಕಲಿಸುತ್ತಾ ಅಚ್ಚುಕಟ್ಟಿನ ಜೀವನ ನಡೆಸುವುದು ಹೇಳಿಕೊಟ್ಟಿದ್ದಳು. ಹುಡುಗನ ಒಳ್ಳೆಯತನ, ದ್ಯಾಮವ್ವನ ಗುಣ ನೋಡಿ ಅದೇ ಊರಲ್ಲಿ ತಕ್ಕ ಮಟ್ಟಿಗೆ ಇದ್ದ ಒಂದು ಮನೆಯವರು ತಮ್ಮ ಮಗಳ ಕೊಟ್ಟು ಮದುವೆ ಕೂಡ ಮಾಡಿದರು. ಹುಡುಗಿ ಅಷ್ಟೇ 5ನೇ ಕ್ಲಾಸ್ವರೆಗೆ ಓದಿದ್ದಳು. ಅವರ ಮನೆಗೆ ಅದೃಷ್ಟ ಲಕ್ಷ್ಮಿ ಬಲಬಾಗಿಲಿಟ್ಟು ಒಳಗೆ ಬಂದಿದ್ದಳು. ಹುಡುಗಿ ಮನೆಯವರು ಒಂದು ತರಕಾರಿ ಅಂಗಡಿ ಹಾಕಿ ಕೊಟ್ಟರು. ಆ ಹುಡುಗಿಯು ಸಹಾಯ ಮಾಡುತ್ತಿದ್ದಳು. ದ್ಯಾಮವ್ವಗೆ ವಯಸ್ಸಾಗಿತ್ತು. ಅವಳು ಹಣ ತೆಗೆದುಕೊಳ್ಳಲು ಕುಳಿತು ಕೊಳ್ಳುತ್ತಿದ್ದಳು. ಸ್ವಲ್ಪ ಸಮಯ ಕಳೆಯಿತು. ಸೊಸೆ ಗರ್ಭಿಣಿಯಾದಳು. ಸಂಭ್ರಮ ತುಂಬಿತು. ಗಂಡು ಮಗುವಿನ ತಾಯಿಯಾದಳು. ಆ ಕಡೆ ಅಂಗಡಿ ಬೆಳೆಯುತ್ತಿತ್ತು. ತಾಯಿ ಕೈಯಲ್ಲೂ ಕೆಲಸ ಆಗುತ್ತಿರಲಿಲ್ಲ. ಒಬ್ಬರು ಕೆಲಸದ ಹುಡುಗನಿಗೆ ಸಹಾಯಕ್ಕೆ ತಗೋ ಅಂದರು. ಒಬ್ಬನೇ ದುಡಿಯುತ್ತಿದ್ದ. ದ್ಯಾಮವ್ವ ಮಗನ ನೋಡಿ ಸಂಕಟ ಪಡುತ್ತಿದ್ದಳು. 2 ವರ್ಷದ ಮಗುವಾಯಿತು. ದ್ಯಾಮವ್ವ ಮೊಮ್ಮಗನಿಗೆ ಓದಿಸಬೇಕು ಅಂತ ಬಾಲ್ವಾಡಿಗೆ ಕರೆದುಕೊಂಡು ಅದು ಬಿಡುವವರೆಗೂ ಅಲ್ಲೇ ಕುಳಿತು ಕರೆದುಕೊಂಡು ಬರುತ್ತಿದ್ದಳು. ಒಂದು ಸಲ ದೀಪಾವಳಿ ಹತ್ತಿರ ಬಂದಿತ್ತೆಂದು ಅಂಗಡಿ ದೊಡ್ಡದು ಮಾಡಿ ಬಣ್ಣ ಹಚ್ಚಬೇಕು ಅಂತ ತಾನೊಬ್ಬನೇ ಕೆಲಸ ಮಾಡುತ್ತಿದ್ದ. ತಾಯಿ ಸಹಾಯಕ್ಕೆ ಒಬ್ಬರನ್ನು ತಗೋ ಅಂದರೂ ಕೇಳುತ್ತಿರಲಿಲ್ಲ. ಇಡೀ ದಿನ ಬಿಸಿಲಿನಲ್ಲಿ ನಿಚ್ಚಣಿಕೆಯ ಮೇಲೆ ನಿಂತು ಬಣ್ಣ ಹಚ್ಚುತ್ತಿದ್ದ. ತಾಯಿ ಇಳಿ ಹೊತ್ತಿಗೆ ಹಚ್ಚು, ಈಗ ಬೇಡ, ಇಳಿದು ಬಾ, ಊಟ ಮಾಡು ಅಂದರೂ ಕೇಳಲಿಲ್ಲ. ಸಿಟ್ಟು ಬಂದ ದ್ಯಾಮವ್ವ ಸೀದಾ ಮನೆಗೆ ಹೋದವಳೆ ತನ್ನ ಮಗ ಮೊಮ್ಮಗನನ್ನು ಕರೆದುಕೊಂಡು ಬಂದು ಬಿಸಿಲಿನಲ್ಲಿ ನಿಂದರಿಸಿ ಸಣ್ಣ ಸಣ್ಣ ಕಲ್ಲು ಆರಿಸಿ ಒಂದು ಬುಟ್ಟಿಯಲ್ಲಿ ಹಾಕಲು ಹೇಳಿದಳು. ಮೊಮ್ಮಗ ಹಾಗೆ ಮಾಡಲು ಶುರು ಮಾಡಿತು. ದ್ಯಾಮವ್ವನ ಮಗ ನೋಡುತ್ತಾ, ಇದೇನಮ್ಮ ಬಿಡುಸಮ್ಮ, ಬಿಸಿಲಿನಲ್ಲಿ ಮಗು ನಿಲ್ಲುವುದು ಬೇಡ ಅಂತ ಬೇಡಿಕೊಳ್ಳುತ್ತಿದ್ದ. ತಾಯಿ, ಏನಪ್ಪ ನಾನು ನಿನಗೆ ಬೆಳಗ್ಗೆಯಿಂದ ಹೇಳುತ್ತಿದ್ದುದು ಇದೆ, ಕೇಳುತ್ತಿಲ್ಲ. ನಿನ್ನ ಮಗನಿಗೆ ತೊಂದರೆಯಾದರೆ ನಿನಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ ನೋಡೀಗ. ಆದರೆ ನನ್ನ ಮಗ ಇಡೀ ದಿವಸ ಬಿಸಿಲಿನಲ್ಲಿ ದುಡಿಯುತ್ತಿದ್ದರೆ ನಾನು ಹೇಗೆ ಸಹಿಸಿಕೊಳ್ಳಲಿ? ನಾನು ಇಡೀ ಆಯುಷ್ಯ ನೀನು ದುಡಿಯುವುದೇ ನೋಡಿದ್ದೇನೆ. ದುಡಿಯುವುದು ತಪ್ಪಲ್ಲ, ದುಡಿದು ತಿನ್ನಬೇಕು. ಅನ್ನರ ಮುಂದೆ ಕೈ ಚಾಚಿ ತಿನ್ನಬಾರದು. ಆದರೆ ಅದಕ್ಕೂ ಒಂದು ಹಂತವಿರುತ್ತದಲ್ಲ, ಅದು ದೇಹಕ್ಕೆ ವಿಶ್ರಾಂತಿಯೂ ಅಷ್ಟೇ ಅವಶ್ಯ, ದೇಹದ ಆರೋಗ್ಯವೂ ಅಷ್ಟೇ ಮುಖ್ಯ ಅಲ್ವೇ? ನಿನಗೇನಾದರೂ ಆದರೆ ನಮ್ಮ ಗತಿ ಏನು? ಹಿಂದೆ ಪರಿಸ್ಥಿತಿ ಅಷ್ಟು ಸರಿ ಇರಲಿಲ್ಲ, ಈಗ ಸಾಕಷ್ಟು ದುಡಿತಾ ಇದ್ದೀಯಾ, ನಿನಗೂ ಆಯಾಸ ಇರುತ್ತೆ, ಅದಕ್ಕೆ ವಿಶ್ರಾಂತಿ ತಗೋಬೇಕು ಮಗ ಅಂತ ಹೇಳಿದಳು. ಈಗಲಾದರೂ ಒಬ್ಬ ಸಹಾಯಕ್ಕೆ ತೆಗೆದುಕೊಂಡು ನೀನು ಆರಾಮಾಗಿ ಇರಬೇಕು ಅಂತ ನನ್ನ ಕಾಳಜಿ. ಮಗನೇ, ನಿನಗೆ ಕರುಳಿನ ಸಂಕಟ ಏನು ಅನ್ನುವುದು ನಿನಗೆ ತಿಳಿಸಿಕೊಡುವುದಕ್ಕಾಗಿಯೇ ನಿನ್ನ ಚಿಕ್ಕ ಮಗುವಿಗೆ ಬಿಸಿಲಿನಲ್ಲಿ ಕೆಲಸಕ್ಕೆ ಹಚ್ಚಿದೆ ಅಷ್ಟೇ. ಮಗನೇ, ನನ್ನ ಕ್ಷಮಿಸಪ್ಪ ಅಂತ ಮಗನಿಗೆ ಕೇಳಿದಳು. ಅಂದಿನಿಂದ ಮಗ ಒಬ್ಬ ಸಹಾಯಕ್ಕೆ ತೆಗೆದುಕೊಂಡು ಕೆಲಸ ಕಡಿಮೆ ಮಾಡಿಕೊಂಡು ಕೆಲಸದಲ್ಲಿ ತೊಡಗಿದ. ತಾಯಿಗೆ ಸಂತೋಷವಾಯಿತು. ಹಾ ಪ್ರಿಯ ಕೇಳುಗರೆ, ಈ ಕಥೆಯ ನೀತಿ ಇಷ್ಟೆ. ತಾಯಿ ಕರಳೆ ಹಾಗೆ, ತಾನು ಎಷ್ಟು ಕಷ್ಟಪಟ್ಟರೂ ಬೇಜಾರಿಲ್ಲ, ತನ್ನ ಮಕ್ಕಳು ಮಾತ್ರ ಕಷ್ಟಪಡಬಾರದು ಅನ್ನುವುದು ಅವಳ ಕಾಳಜಿ. ಅದಕ್ಕೆ ಕಾಳಜಿಯ ಕಲ್ಪವೃಕ್ಷ ಎಂದು ತಾಯಿಯಂದಿರಿಗೆ ಕರೆಯುತ್ತಾರೆ. ದಾನಮ್ಮ ವಯಸ್ಸಾಗಿ ದೇಹ ತ್ಯಜಿಸಿದರೂ ಮಗ ತಾಯಿ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಾ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾನೆ. ದ್ಯಾಮವ್ವನ ಆತ್ಮ ಎಲ್ಲೇ ಇದ್ದರೂ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿರಬೇಕು ಅಲ್ವೇ? ನೀವೇನಂತೀರಾ ಪ್ರಿಯ ಕೇಳುಗರೇ? ಇದುವರೆಗೆ ಕಥೆ ಕಾಳಜಿಯ ಕಲ್ಪವೃಕ್ಷ ಕೇಳಿದಿರಿ. ಬರೆದವರು ಬಸಮ್ಮ ಭರಮಶೆಟ್ಟಿ.
1: ಸಂಕಲನ ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ, ಸಮಯ 7:30.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲೂ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ,
8: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರೆ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿರ.
7: ಅಯ್ಯಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
8: ಏನಾಗಿದೆ?
7: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
8: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
7: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
8: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದ್ ಇಟ್ಟ ಹಂಗ ಕುಂತಿದ್ದೀರಿ.
7: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡ್ ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆ ನಾ ನಿನಗ ಮೈ ಮ್ಯಾಗ.
8: ತಿವಿ ಬೇಡ್ರಿ ಅತ್ತಿಯವ್ರ, ತಿವಿ ಬೇಡ್ರಿ.
7: ಏ ಬಾಯ್ ತೆಗಿಬೇಡ ಇನ್ನ.
8: ಅಯ್ಯೋ ನನ್ಗಲ್ಲ.
9: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
10: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
11: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
10: ಏನ್ ಹಂಗಂದ್ರೆ ಸುಮ್ನಿರಿ, ಸಾಕಿನ.
11: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
10: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
11: ಹೊದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
10: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
12: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ, ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
11: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
9: ನೀವೇನಂತೀರಿ ಡ್ರೈವರ್?
13: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
9: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
12: ರೈಟ್ ರೈಟ್.
0: ಕೇಳಿದ್ರೆ ಈ ಬೆಳಿಗ್ಗೆ 9 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಸಂಗೀತದ ಕಾರ್ಯಕ್ರಮ ಕೇಳುವುದು ಬರುವುದು. ಸಂಜೆ 6:51

ಅಂಶಕ್ಕೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿಯಲ್ಲಿ ಲಭ್ಯವಿರುವ ವಿವಿಧ ಬೀಜಗಳ ವರ್ಗಗಳ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಲ್ಲವಿ ಎಚ್ ಎಂ ಅವರಿಂದ ಮಾಹಿತಿ ಇದೆ. ಈಗ ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಅಮ್ಮ ಅಮ್ಮ
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೋವ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 40-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ

ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ ಎರಡು ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗ ನಾಲ್ಕು ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ದ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟಿದ್ದು ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲೇ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ

0: ಆಸಕ್ತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:45. ಈಗ ಚಿತ್ರಗೀತೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಗಳನ್ನ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಹಾಡಿರುವ ಆಯ್ದ ಕೆಲ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆ.

ಈಗ ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಈಗ ಮನೆಯ ದೇವರು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಈ ಗೀತೆಗೆ ಕೂಡ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಈಗ ಚಿಕ್ಕ ಯಜಮಾನರು ಚಿತ್ರದ ಗೀತೆ, ಎಸ್ ಜಾನಕಿ ಹಾಡಿರುವ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚೆಕ್ ಯಜಮಾನರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಗೋಪಿಕೃಷ್ಣ ಚಿತ್ರದ ಗೀತೆ, ಮನು ಹಾಗೂ ಎಸ್ ಜಾನಕಿ ಹಾಗೂ ಲತಾ ಹಂಸಲೇಖ ಅವರು ಹಾಡಿರುವ ಈ ಗೀತೆಗೆ ಕೂಡ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇನ್ನೀಗ ಕೇಳಿ ರಸಿಕ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಣ್ಣಯ್ಯ, ಹಳ್ಳಿ ಮೇಷ್ಟ್ರು, ಮನೆದೇವರು, ಚಿಕ್ಕೆಜಮಾನ್ರು, ಗೋಪಿಕೃಷ್ಣ, ಶ್ರೀಗಂಧ ಹಾಗೂ ರಸಿಕಾ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ.

0: ಸಮಯ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
2: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಅಕ್ಕೋರ ಏನ್ ಮಾಡಕತ್ತೀರಿ? ಬಹಳ ದಿನ ಆಯ್ತು ಭೇಟಿನ ಆಗಿರ್ಲಿಲ್ಲ.
6: ಹೌದೌದೌದು, ಬರ್ರಿ ಬರ್ರಿ. ಏನಿಲ್ಲ ನೋಡ್ರಿ, ಊರಿಗೆ ಹೊಂಟಿನಿ, ಬೆಂಗ್ಳೂರ್ಗೆ ಹೊಂಟಿನಿ, ಒಂದ್ ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ಕೋಕತ್ತಿದ್ದೆ. ಇಲ್ರಿ, ಮದ್ವಿ ಐತಿ ಅಲ್ಲಿ ನಮ್ ರಿಲೇಶನ್ ಸಂಬಂಧಿಕರು, ಹಂಗಾಗಿ ಬಿಡಕ್ಕೆ ಬರಂಗಿಲ್ರಿ, ಹೋಗ್ಲೇಬೇಕಾಗ್ತದ. ಇನ್ನು ಮುಂದಿನ ವಾರ ಅದ್ರಿ, ಒಂದ್ 2 ದಿವಸ ಲಗುನೆ ಬಾ ಅಂತ ಕರ್ದಾರ್ರಿ.
5: ಮತ್ತೆ ಹುಡುಗರ್ನ ಯಾರ ಕರ್ಕೊಂಡ್ ಹೊಂಟಿರಿ?
6: ಹುಡುಗರ್ ಇಬ್ಬರನ್ನ ಕರ್ಕೊಂಡ್ ಹೋಗ್ತೀನ್ರಿ.
5: ಇಲ್ಲ, ಈಗ ದೊಡ್ಡವ್ ಸಾಲಿ ಹೊಂಟಾನಲ್ಲ, ಬಿಡ್ರಿ,
6: ಅವ್ರ ಅಜ್ಜಿ ಕಡೆ
5: ಅಲ್ಲಿ ಬಿಡ್ರಿ. ಈ ಸಣ್ಣಕಿನ ಕರ್ಕೊಂಡ್ ಹೋಗ್ರಿ, ಇನ್ನ ಸಣ್ಣಕ್ಕೆ
6: ಅಕ್ಕಿನ
5: ಒಂದ್ ಇನ್ನ ಎಷ್ಟ ಯು ಕೆ ಜಿ ಏನ್ ಎಲ್ ಕೆ ಜಿ ಅದ
6: ಅಕ್ಕಿನ
5: ಕರ್ಕೊಂಡ್ ಹೋಗ್ರಿ. ಆದ್ರ ಹೋಗೋ ಹೊತ್ನಾಗ ನೀವೇನ್ ಮಾಡ್ರಿ, ಈ ಟ್ರೈನಿಗೆ ಹೊಂಟಿರಲಿ ನೀವು?
6: ಹೌದೌದು,
5: ಆದ್ರೆ ಒಂದ್ ಕೇರ್ಫುಲ್ ಆಗಿ ಹೋಗ್ಬೇಕ್ ನೀವು. ಈಗ ನಾವೆಲ್ಲ ನೋಡ್ತಿರ್ತೀವಲ್ಲ ಬೇರೆ ಬೇರೆ ಕಡೆ, ಈಗ ಒಂಟಿ ಮಹಿಳೆಯನ್ನ ಅಬ್ಸರ್ವ್ ಮಾಡ್ತಿರ್ತಾರ ಕೆಲವೊಬ್ರು, ಆಗುಂತಕ್ಕರು ಅಂತ ಇರ್ತಾರ, ಆಮೇಲೆ ಚಿಕ್ಕ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಿರ್ತಾರ. ಅವ್ರು ಏನ್ ಮಾಡ್ತಾರ ಅಂತಂದ್ರ, ಅವ್ರ ಹತ್ರ ಬಂದು ಅವ್ರನ್ನ ಮಾತಾಡಿಸ್ತಾರ. ಮಾತಾಡಿಸಿ ಏನು ಬಹಳಷ್ಟು ವರ್ಷಗಳ ಪರಿಚಯ ಅನ್ನೋ ಲೆಕ್ಕದಲ್ಲಿ ಮಾತಾಡಿಸ್ತಾರ. ಅವ್ರು ಏನೋ ಒಂದು ತಿನ್ನಕ್ ಕೊಡ್ತಿರ್ತಾರ, ಹಂಗೆ ತಿನ್ನಬಾರ್ದು, ಹಂಗೆ ಸ್ಟ್ರೇಂಜರ್ಸ್ ಇರ್ತಾರಲ್ಲ, ಸ್ಟ್ರೇಂಜರ್ಸ್
6: ಗೊತ್ತೇ ಆಗಲ್ಲ ನೋಡಿ.
5: ಹಾಂ, ಅವ್ರು ಏನು ಮಾಡ್ತಾರ, ಮತ್ತು ಬರುವಂಥದ್ದು ಏನೋ ಒಂದು ಔಷಧಿ ಅದೇನೋ ಸಿಂಪಡಿಸಿ ಏನೇನೋ ಅಂತ ಹೇಳ್ತಾರ. ಅದ್ರ ಸಂಬಂಧ ಅದು ಮೇಲಾಗಿ ನೀವು ಒಂದು ಕೆಲಸ ಮಾಡಬೇಕು. ಈಗ ಜನರಲ್ ಬೋಗಿಯಲ್ಲೇ ಹೊಂಟ್ರಿ ನೀವು, ನೀವು ಯಾವುದೇ ಟ್ರೈನಿಗೆ ಕೊನೆಗೆ ಮತ್ತು ಮುಂದೆ ಹಿಂದೆ ಮುಂದೆ ಎರಡು ಡಬ್ ಇರ್ತಾವ್ರಿ, ಅದು ಮಹಿಳಾ ಬೋಗಿ ಅಂತ ಇರ್ತಾವ.
6: ಹೌದು,
5: ಅಲ್ಲಿ ಗಂಡಸರಿಗೆ ಪ್ರವೇಶನೇ ಇರುವುದಿಲ್ಲ. ಅದ್ರ ಸಂಬಂಧ ನೀವು ಅಲ್ಲೇ ಹೋಗ್ಬೋದು.
6: ಹೊಂಟಿನಿ ಬಿಡ್ರಿ.
5: ಅದ್ರ ಜೊತೆಗೆ ಬತ್ತಿದು ಆ ಮಹಿಳೆಯರಲ್ಲೂ ಕೆಲವೊಬ್ರು ಚಾಲು ಇರ್ತಾರೆ,
6: ಬಹಳ ಇರ್ತಾರ್ರಿ ಮಹಿಳೆಯರು,
5: ಅವ್ರ ಬಗ್ಗೆನೂ ನೀವು ಇದು ಇರಬೇಕು. ಆಮೇಲೆ ನೈಟ್ ಜರ್ನಿ ಇರ್ತೈತಿ,
6: ಅದಕ್ಕೆ ಈ ಚಿಕ್ಕ ಮಗು ಒಯ್ ಬೇಡ ಅಂತ ಅನ್ಕತ್ತಾರ್ರಿ.
5: ಇಲ್ಲ, ಸನಕಿನ ಕರ್ಕೊಂಡ್ ಹೋಗ್ರಿ, ನಡಿತೈತಿ. ಆದ್ರ ಈ ಗೋಲ್ಡ್ ಐತಲ್ಲ, ನೀವು ಮೊದಲ ಬಂಗಾರ ಅಂದ್ರ ಹೆಣ್ಮಕ್ಳಿಗೆ ಮೋಹ, ಅದೇನು ಗೊತ್ತಿಲ್ಲ ನಮಗ, ಮೈ ತುಂಬ ಹಾಕೊಂಡ್ ಹೋಗ್ಬಿಟ್ಟಿರ್ತೀರಿ
6: ಈಗ ಮದ್ವಿ ಅಂದ್ರ ಬೇಕೇ ಅಲ್ರಿ. ಮತ್ತ
5: ಅದೆಲ್ಲ ಸರಿನೇ, ಆದ್ರ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಅವನ ಅವ್ನ ಮೈ ತುಂಬ ಹಾಕೊಂಡು ರಾತ್ರಿ ಜರ್ನಿ ಮಾಡ್ತಿರ್ತೀರಿ, ಆಮೇಲೆ ಪಕ್ಕದಲ್ಲಿ ಇದ್ದವ್ರು ಹೆಂಗೋ, ಎದುರುಗಡೆ ಇದ್ದವ್ರು ಹೆಂಗೋ, ಮೇಲೆ ಇದ್ದವ್ರು ಹೆಂಗೋ, ತಳಗಿದ್ ಅವೆಲ್ಲ ಗೊತ್ತಾಗೋದಿಲ್ಲ. ಹಂಗ
6: ಅದೆಲ್ಲ ನಾವು ಸೇರಿಸಿರಿ, ಒಂದ್ ಪಾಕೆಟ್ ಮಾಡಿ ಇಟ್ಕೊಂಡು ಬಿಡ್ತೀವ್ರಿ. ಅದಕ್ಕೆ ಪಿನ್
5: ಅದನ್ನು ಬಹಳ ಕೇರ್ಫುಲ್ ಆಗಿ
6: ಹೌದು
5: ಇಟ್ಟಿರ್ಬೇಕು. ಮತ್ತ ಅದು ಮೇಲಾಗಿ ಅವ್ರು ಯಾರೋ ಏನೋ ಕೇಳಿದಾಗ ಏನೋ ಕರೆಕ್ಟ್ ಆಗಿ ಹೇಳ್ಬಾರ್ದು, ಯಾಕಂದ್ರೆ ಅದನ್ನು ಅವರು ಪ್ಲಾನ್ ಮಾಡ್ತಿರ್ತಾರ. ಅವೆಲ್ಲ ಯಾಕಂದ್ರೆ ಇವತ್ತು ಅಂತ ಫ್ರಾಡ್ಗಳು ಬಹಳ ಆಗ್ಯಾರ್ರಿ. ಮತ್ತ ಅದ ಇದನ್ನ ಮನಗಂಡನೆ ಈಗ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಇರ್ತಾರಲ್ಲ, ಪೊಲೀಸರು ಇವರೆಲ್ಲ ಬಹಳಷ್ಟು ಅನೌನ್ಸ್ಮೆಂಟ್ ಕೊಡ್ತಿರ್ತಾರ. ನೀವು ನೋಡ್ರಿ, ಅಪರಿಚಿತರ ಕಡೆಯಿಂದ ನೀವೇನು ತಿನ್ನಬಾರ್ದು, ಅವ್ರು ಕೊಟ್ಟಂತ ನೀರು ಕುಡಿಬಾರ್ದು, ಅವ್ರ ಜೊತೆ ಬಹಳ ಸಲಿಗೆಯಿಂದ ಇರಬಾರ್ದು. ಆಮೇಲೆ ಅಕ್ಕೋರ ಈಗ ನೀವು ನೈಟ್ ಜರ್ನಿ ಮಾಡುವ

0: ಒಂದು ಮೊಬೈಲ್ ತೊಗೊಂಡು ಹೋಗಿರ್ತೀರಿ,
1: ಹೌದು
0: ನಾನು ತಿಳುವಳಿಕೆ ಮಟ್ಟಕ್ಕೆ ನಿಮ್ಮ ಹತ್ರ ಕೀಪ್ಯಾಡ್ ಇರಬೇಕದು,
1: ಹೌದು,
0: ಆಂಡ್ರಾಯ್ಡ್ ಮೊಬೈಲ್ ಇಲ್ಲ.
1: ಇಲ್ಲ ಇಲ್ಲ
0: ಆದರೂ ಕೂಡ ನಿಮ್ಮ ನಂಬರ್ ಅದು ಓನ್ಲಿ ಕಮ್ಯುನಿಕೇಶನ್ ಸಲುವಾಗಿ ಅಷ್ಟೇ ಇರುವಂಥದ್ದು. ಯಾರ ಮಗ್ಲ ಕುಂತವ್ರು ಎದುರು ಕುಂತವ್ರು ನಂಬರ್ ಕೇಳ್ತಿರ್ತಾರೆ, ಆ ನಂಬರ್ ಎಲ್ಲ ಕೊಡಬಾರ್ದ್ರಿ. ಅವ್ರು ಏನು ಮಾಡ್ತಾರೆ, ಅವ್ರೊಂದು ಏನೋ ಪ್ಲ್ಯಾನ್ ಮಾಡ್ತಾರೆ ಫ್ರಾಡ್ಸ್. ಹ್ಞೂ, ಅದಕ್ಕೆ ನೀವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಅದೇ ಥರ ಇನ್ನೊಬ್ರು ಯಾರೋ ಇರ್ತಾರೆ, ಅಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಚೀಲ ಎಲ್ಲ ಎತ್ತಿ ಬಿಡ್ತಾರ ಅವ್ರು. ಹಾಂ, ಆಮೇಲೆ ಇಂಥವೆಲ್ಲ ಫ್ರಾಡ್ ನಡೀತಿರ್ತಾವ, ಅದ್ರ ಸಂಬಂಧ ಭಾಳ ಕೇರ್ಫುಲ್ ಆಗಿ ಹೋಗಿ ಬರ್ರಿ. ಮತ್ತು ಅಲ್ಲಿ ಲಗ್ನದಾಗ ಸಾವಿರಾರು ಜನ ಸೇರಿರ್ತಾರ, ಮತ್ತು ಅಲ್ಲಿ ಸಿಕ್ಕಾಬಿಟ್ಟೆ ಅದು ಇನ್ನೂ ಭಯಂಕರ. ಅಲ್ಲ, ಪಾದರಕ್ಷೆಗಳನ್ನು ತುಡು ಮಾಡ್ತಾರಂತ, ಇನ್ನು ಬಂಗಾರ ಬೆಳ್ಳಿ ಮೈ ಮೇಲೆ ಹಾಕೊಂಡಿದ್ದು ಮೈ ಮರ್ತಾರೆ ಸುಮ್ಮನೆ ಬಿಡ್ತಾರಾ, ಅದು ಸಮಸ್ಯೆನೇ. ಅದ್ರ ಸಂಬಂಧ ಒಟ್ಟ ನಮ್ಮ ಇದ್ರಾಗ ನಾವು ಇರಬೇಕ್ರಿ, ಏನು ನಮ್ಮ ಸೇಫ್ಟಿ ಒಳಗೆ ನಾವು ಇರಬೇಕು ಅಷ್ಟೇ. ಅದ್ರ ಸಂಬಂಧ ನೀವು ಹಂಗೆ ಹೋಗಿ ಬರ್ರಿ.
1: ಅದೇ ರೀ, ನೀವು ಹೇಳಿದ್ರೆ ಚಲೋ ಮಾಡಿದ್ರಿ ನೋಡ್ರಿ, ನಮಗೆ ಇವೆಲ್ಲ ಗೊತ್ತೇ ಆಗಂಗಿಲ್ಲ. ಮೊನ್ನೆ ಹಿಂಗೆ ಮಾಡಿ ನಾನು ಇದು ಕಳ್ಕೊಂಡು ಕೂತಿದ್ದೆ, ಆದ್ರೂ ಇದು ಚಲೋ ಆಯ್ತು ನೋಡ್ರಿ. ಹೇಳಿರಿ, ಮತ್ತೆ ಮಗುಗ್ ಹೆಂಗ್ ಬಿಟ್ಟು ಹೋಗಂತೀರಿ, ಏನ್ ಕರ್ಕೊಂಡು ಹೋಗಂತೀರಿ?
0: ಇಲ್ಲ ಇಲ್ಲ, ಆಕಿನ ಕರ್ಕೊಂಡು ಹೋಗ್ರಿ,
1: ಬಹಳ ತುಂಟದಾಡ್ರಿ, ಒಂದೇ ಕಡೆ ಕೂಡುದಿಲ್ಲ.
0: ಮತ್ತೆ ನೀವು ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಈ ಗಾಡಿಯಾಗ ಕುಂತಿರ್ತಿರ್ಲ ಡಬ್ಬಿ ಒಳಗ, ಕಿಟಕಿ ಕಡೆ ಆಕಿನ ಕುಂದಿರ್ಸಿ
1: ಅದೆಲ್ಲ ಕೈ ಹಾಕೋದು,
0: ಕೈ ಹಾಕೋದು ಹಂಗೆಲ್ಲ ಮಾಡಬಾರ್ದು.
1: ಹೌದು,
0: ಆಮೇಲೆ ಹುಡುಗರು ಗೊತ್ತಿರಂಗಿಲ್ಲ, ಅವು ಹಿಂಗೆ ಹೊರಗಡೆ ಕೈ ಚಾಸ್ತಾ ಇರ್ತಾವ ಅಲ್ಲಿ ಹೊರಗಡೆ. ಮತ್ತು ಆಕಿನ ಕೈಯಾಗ ಎಷ್ಟೋ ಜನ ನಾವು ನೋಡ್ತೇವಲ್ಲ ಕಳತನ ಆಗಿದ್ದು, ಅದು ಈ ಕಿವಿ ಒಳಗೆ ಬಂಗಾರದ ಏನಿದ್ರೆ ಆ ಕಿವಿನ ಕತ್ತರಿಸಿಕೊಂಡು
1: ಹೋಗಿದ್ದಕ್ರಿ, ಮಗು ಕೈಯಾಗ ಸಣ್ಣ ಉಂಗುರ
0: ಇದ್ರು ಕೂಡ ಬಟ್ ಕತ್ತರಿಸಿದ್ದು ನಾವು ಭಾಳಷ್ಟು ನಾವು ಕ್ರೈಮ್ ಇದರಲ್ಲಿ ನೋಡ್ತಿರ್ತೀವಿ. ಹಿಂಗಾಗಿ ಭಾಳ ಕೇರ್ಫುಲ್ ಆಗಿ ಭಾಳ ನೀಟಾಗಿ ಇರೋದು ನಮ್ಮ ಸುರಕ್ಷತೆ, ನಾವು ಇರೋದು ಬೆಸ್ಟ್ ಕೆಲಸ ರೀ. ಅನಾಹುತ ಆಗೋದಕ್ಕಿಂತ ಮೊದಲು ಅನಾಹುತಕ್ಕೆ ನಾವು ಈಡ ಆಗಬಾರ್ದು ಅಷ್ಟೇ.
1: ಅದೇ
0: ಆ ಒಂದು ಸುರಕ್ಷತೆಯಲ್ಲಿ ನಾವಿದ್ರೆ ನಾವು ಸೇಫ್ ಆಗಿ ಹೋಗಿ ಬರ್ಬೋದು. ನೋಡ್ರಿ, ಟೈಮ್ ಭಾಳ ಆತು ಮಾತಾಡ್ತಾನೆ.
1: ಸ್ವಲ್ಪ ಚಾ ಮಾಡಕ್ಕೆ ಇಟ್ಟಿನಿ, ನಿಂದ್ರಿ, ಕುಡ್ದೆ ಹೋಗಕತ್ತೀರ ಅಂತ.
0: ಹಂಗಾರೆ ಮಾಡ್ರಿ,
1: ಬ್ಲ್ಯಾಕ್ ಟೀನೇ ಬೇಕ್ರಿ?
0: ಬ್ಲ್ಯಾಕ್ ಟೀ ಮಾಡ್ರಿ. ಹಂಗ ಸ್ವಲ್ಪ
1: ಹಾಲು ಹಾಕಿಲ್ಲ, ನಿಂದ್ರಿ,
0: ಗ್ಯಾಸ್
1: ಬಂದ್ ಮಾಡ್ತೀನಿ, ನಿಂದ್ರಿ.
0: ಅವ್ ಸ್ವಲ್ಪ ನಿಂಬೆ ಹಣ್ಣು ಇದ್ರೆ ಹಾಕ್ಬೋದು ನೀವು,
1: ಅದ್ರೊಳಗೆ ಚಲೋ
0: ಟೇಸ್ಟ್ ಬರ್ತೀರಿ.
1: ಹೌದ್ರಿ,
0: ಆಮೇಲೆ ತುಳಸಿ ಎಲೆ ಇದು ಇದೆಲ್ಲ ಸ್ವಲ್ಪ ಜಜ್ಜಿ ಹಾಕ್ರಿ, ಚಲೋ ಆಕತಿ. ಸ್ವಲ್ಪ ನೆಗಡಿನೂ ಬಂದೈತಿ,
1: ಆಯ್ತಾಯ್ತು,
0: ಅದಕ್ಕೆ ಸ್ವಲ್ಪ
1: ನೋಡ್ರಿ
0: ನೆಗಡಿನೂ ಸ್ವಲ್ಪ ಕಡಿಮೆ ಆಗಿ ಮೂಗು ಸರಳ ಆಗ್ಲಿ.
1: ಹೌದು, ಆಯ್ತಾಯ್ತು, ಬರ್ರಿ.
2: ಹಾಗಿದ್ರೆ ಬನ್ನಿ, ಒಂದು ಕಥೆಯನ್ನು ಕೇಳ್ಕೊಂಡು ಬರೋಣ.
3: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಆಸ್ತಿ ಸಿರಿ ಸಂಪತ್ತಿನ ಬಗ್ಗೆ ಯಾರಾದರೂ ಎಷ್ಟು ಅಂತ ಕೇಳಿದ್ರೆ ಸ್ವಲ್ಪ ಮುಜುಗರ ಆಗಬಹುದು. ಹೀಗೆ ಹಿಂದೆ ಒಬ್ಬ ಸೂಫಿ ಸಂತರು ಇದೇ ಪ್ರಶ್ನೆಯನ್ನ ಒಂದು ರಾಜ್ಯದ ರಾಜನಿಗೆ ಕೇಳ್ತಾರೆ. ಆ ರಾಜನ ರಾಜ್ಯ ತುಂಬಾ ವಿಶಾಲವಾಗಿತ್ತು, ಎಣಿಕೆಗೆ ಸಿಗದೆ ಇರುವಷ್ಟು ಅಪಾರವಾದ ಸಿರಿ ಸಂಪತ್ತು ಇತ್ತು. ರಾಜನಿಗೆ ತನ್ನ ರಾಜ್ಯದ ಸಿರಿ ಸಂಪದಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗರ್ವ ಇತ್ತು. ಸೂಫಿ ಸಂತರು ಈ ಪ್ರಶ್ನೆಯನ್ನ ಕೇಳಿದಾಗ ರಾಜನು ಕೂಡ ಸ್ವಲ್ಪ ಮುಜುಗರಕ್ಕೆ ಒಳಗಾಗ್ತಾನೆ. ಆದ್ರೆ ಸಂತರ ಬಗ್ಗೆ ಬಹಳಷ್ಟು ಗೌರವ ಇರೋ ಕಾರಣದಿಂದ ಸ್ವಲ್ಪ ತಾಳ್ಮೆಯನ್ನ ತಗೊಂಡು ರಾಜ ಹೀಗೆ ಉತ್ತರಿಸ್ತಾನೆ, ಅದರ ಬೆಲೆ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಅದಿರ್ಲಿ ಗುರುಗಳೇ, ತಾವ್ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಅಂತ ಹೇಳಿ ರಾಜ ಸಂತರನ್ನ ಕೇಳ್ದ. ಆಗ ಸಂತರು ಹೀಗೆ ಹೇಳಿದ್ರು, ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನನ್ನ ಇನ್ನೊಂದು ಪ್ರಶ್ನೆಯನ್ನ ಕೇಳಿ. ನೀವೊಂದು ಬಿರು ಬಿಸಿಲಿನ ಮಟಮಟ ಮಧ್ಯಾಹ್ನದಲ್ಲಿ ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ತಿಳಿದುಕೊಳ್ಳಿ. ಅದು ಮೊದಲೇ ಮರುಭೂಮಿ, ಕುಡಿಯಲಿಕ್ಕೆ ಎಲ್ಲೂ ಕೂಡ ಒಂದ್ ಹನಿನೂ ಕೂಡ ನೀರ್ ಸಿಗ್ತಾ ಇಲ್ಲ, ಆದ್ರೆ ನಿಮ್ಗೆ ತುಂಬಾ ಬಾಯಾರಿಕೆ ಆಗಿರ್ತದೆ. ಇನ್ನೇನು ನೀರ್ ಸಿಗದೇ ಇದ್ರೆ ನಿಮ್ಮ ಪ್ರಾಣನೇ ಹೊರಟು ಹೋಗ್ತದೆ ಅನ್ನುವಷ್ಟು ಬಾಯಾರಿಕೆ ಆಗಿಬಿಡ್ತದೆ. ಆ ಸಮಯದಲ್ಲಿ ಯಾರಾದ್ರೂ ಬಂದು ನಿಮ್ಗೆ ಒಂದ್ ಸ್ವಲ್ಪ ನೀರ್ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ನೀವೇನ್ ಕೊಡ್ತೀರಿ ಅಂತ ರಾಜನ್ಗೆ ಸಂತರು ಕೇಳಿದ್ರು. ಆಗ ರಾಜ ಸಂತರಿಗೆ ಹಿಂಗೆ ಉತ್ತರಿಸ್ತಾನೆ, ನೀರ್ ಕೊಟ್ಟು ಪ್ರಾಣವನ್ನ ರಕ್ಷಿಸಿದವ್ರಿಗೆ ನನ್ನ ಅರ್ಧ ರಾಜ್ಯವನ್ನೇ ಕೊಟ್ಬಿಡ್ತೀನಿ. ಆಗ ಸಂತರು ಮತ್ತೆ ರಾಜನನ್ನ ಕುರಿತು ಹೀಗೆ ಹೇಳ್ತಾರೆ, ರಾಜ್ರೆ, ನಿಮ್ಮನ್ನ ದೇವರು ನೂರಾರು ಕಾಲ ಆರೋಗ್ಯವಾಗಿಟ್ಟಿರ್ಲಿ, ಆದ್ರೆ ಒಂದ್ ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ತೀರಾ ಹದಗೆಟ್ಟು ವೈದ್ಯರುಗಳು ಎಲ್ಲಾ ಬಗೆಯ ಔಷಧೋಪಚಾರ ಮಾಡಿದಾಗ್ಲೂ ಕೂಡ ಅಂತಿಮವಾಗಿ ನೀವು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿಮ್ಮ ಅಂತ್ಯಕಾಲ ಸಮೀಪಿಸ್ತಾ ಇದೆ ಅಂತ ಅನಿಸ್ಬಿಡ್ತದೆ. ಆಗ ಯಾರೋ ಒಬ್ರು ಬಂದು ತಮ್ಮ ಹತ್ರ ಇರೋ ಒಂದು ಮಾತ್ರೆಯನ್ನ ಕೊಡ್ತಾರೆ, ನೀವು ಆ ಮಾತ್ರೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗ್ತೀರಿ, ಸಾವಿನ ದೌಡೆಯಿಂದ ಪಾರಾಗ್ಬಿಡ್ತೀರಿ. ಆಗ ಆ ಮಾತ್ರೆ

0: ಗೆ ಪ್ರತಿಯಾಗಿ ನೀವೇನ್ ಕೊಡ್ತೀರಿ ಅಂತ ಕೇಳಿದ್ರು ಸಂತರು. ಆಗ ರಾಜ ತಕ್ಷಣವೇ ನನ್ನ ಉಳಿದರ್ಧ ರಾಜ್ಯವನ್ನು ಕೊಟ್ಬಿಡ್ತೇನೆ ಅಂತ ಹೇಳ್ದ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ ಸಂತರು, ಹಾಗಾದ್ರೆ ನಿಮ್ಮ ಇಡೀ ರಾಜ್ಯ ಸಿರಿ ಸಂಪತ್ತುಗಳ ಬೆಲೆ ಕೇವಲ ಒಂದು ಲೋಟ ನೀರು ಮತ್ತೆ ಒಂದು ಮಾತ್ರೆಗೆ ಮಾತ್ರ ಎಂದಂತಾಯಿತು. ಹಾಗಿದ್ರೆ ನಿಮ್ಮ ರಾಜ್ಯದ ಸಿರಿ ಸಂಪತ್ತಿನ ಬೆಲೆ ಇಷ್ಟೇ ಆದ್ರೆ ಅಷ್ಟೇಕೆ ಅದಕ್ಕಾಗಿ ಗರ್ವ ಪಡ್ತೀರಿ ಅಂತ ಕೇಳಿದ್ರು ಸಂತರು. ಈಗ ಸಂತರ ಇಂತಹ ಮಾತುಗಳನ್ನ ಕೇಳ್ತಾ ಇದ್ದಂಗೆ ಆ ರಾಜನ ಮೇಲೆ ಮಂಜಿನ ಮಳೆ ಸುರಿದಂತಾಗ್ಬಿಡ್ತು. ಸಂತರಾಡಿದ ಮಾತಿನ ಅಂತರಾಳವು ಅರ್ಥ ಆಯಿತು. ಅವತ್ತಿನಿಂದ ರಾಜ ತನ್ನ ಸಿರಿ ಸಂಪತ್ತುಗಳ ಬಗ್ಗೆ ಅಹಂಕಾರ ಪಡೋದನ್ನ ಬಿಟ್ಬಿಟ್ನಂತೆ. ಆತ್ಮೀಯರೆ ಕೇಳಿದ್ರಲ್ಲ ಕಥೆಯನ್ನ, ಕಥೆಯಿಂದ ತಿಳಿದು ಬರುವಂತಹ ನೀತಿ ನಮ್ ಬದುಕಿನಲ್ಲಿನೂ ಕೂಡ. ಅಧಿಕಾರ ಸಿರಿ ಸಂಪತ್ತುಗಳನ್ನ ಕಷ್ಟಪಟ್ಟು ದುಡಿದು ಸಂಪಾದಿಸಿರಬಹುದು, ಆದ್ರೆ ಅದ್ರ ಬಗ್ಗೆ ನಮ್ಗೂ ಕೂಡ ಹೆಮ್ಮೆ ಇರಬಹುದು, ಆದ್ರೆ ಅದು ತಪ್ಪಲ್ಲ, ಆದ್ರೆ ಗರ್ವ ಇರಬಾರದು ಅನ್ನೋದು ಈ ಕಥೆಯ ನೀತಿ. ಶ್ರೋತೃಗಳೇ ನಮಸ್ಕಾರ.
1: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
2: ನೇತಾಜಿ ಗಾಂಧಿ ಹಾಗೂ ಸವಿತಾ ದೇಶ್ಮುಖ್.
3: ಕತೆ ಹೇಳಿದವರು ಸುಭಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಈಗ ಮಿಶ್ರ ಸಂಗೀತ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಕೇಳಿ ಒಂದು ಭಕ್ತಿಗೀತೆಯಲ್ಲಿ ಬಸವಣ್ಣ ಅವರ ವಚನ ಜ್ಯೋತಿ ಕೋರಿ ಅವರಿಂದ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಈಗ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಪೃಥ್ವಿ ಸುದರ್ಶನ್ ಹಾಡಿರುವ ಒಂದು ಭಾವಗೀತೆ ಗೀತ ರಚನೆ ಅರ್ಜುನ್.

ಈಗ ಒಂದು ಜನಪದ ಗೀತೆ. ಮನೋಮಿಯ ಬಸಪ್ಪ ಮಾಯಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಒಂದು ಡೊಳ್ಳಿನ ಪದ.

ತಿಳಿದ್ರೆ ತಾವು ಕೇಳ್ತಾ ಇದ್ದೀರಿ 101.8 ಮೆಗಾಹರ್ಟ್ಸ್ ಎಫ್ ಎಂ ಕಂಪನಾಂಕಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸ್ಪೆಷಲ್ ಮಿಕ್ಸ್. ಈ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಒಂದು ಜಲಗೀತೆ.

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನೀಗ ಚಿತ್ರಗೀತೆಗಳು.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಮೊದಲಿಗೆ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಂಗೀತ RN ರಾಜನ್ ಮತ್ತು ನಾಗೇಂದ್ರ. ಸಾಹಿತ್ಯ ಚಿ ಉದಯಶಂಕರ್.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಇನ್ನೊಂದು ಗೀತೆ, ಚಿತ್ರ ರಾಜ ನನ್ನ ರಾಜ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಪಾವನ ಗಂಗಾ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ. ಕೇಳಿ ಬರಲಿರುವ ಧ್ವನಿಗಳು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು.

ಇನ್ನೀಗ ನಾನಿನ ಬಿಡಲಾರೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಇನ್ನೊಂದು ಗೀತೆ. ರಚನೆ ಚಿ ಉದಯಶಂಕರ್, ಸ್ವರ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

ಸ್ವಾಭಿಮಾನ ಚಿತ್ರದ ಗೀತೆ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಮತ್ತು ಸಂಗಡಿಗರು.

0: ಇನ್ನೊಬ್ಬಕೆ
1: ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ.
2: ಇನ್ನೀಗ ಚಂದನದ ಗೊಂಬೆ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಈ ಗೀತೆಗೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಒದಗಿಸಿದ್ದಾರೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ನಾನಿನ್ನ ಮರೆಯಲಾರೆ, ರಾಜ ನನ್ನ ರಾಜ, ಪಾವನ ಗಂಗಾ, ನಾನಿನ್ನ ಬಿಡಲಾರೆ, ಸ್ವಾಭಿಮಾನ, ಚಂದನದ ಗೊಂಬೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 10 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯುತ್ತವೆ.

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಒಂದು ರೋಚಕ ಇತಿಹಾಸವನ್ನು ನಾವು ಮೆಲುಕು ಹಾಕ್ತಾ ಇದ್ದೀವಿ. ಕಾರ್ಯಕ್ರಮ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ನೀವು ನಮ್ಮ ಜೊತೆನಲ್ಲೇ ಇರಿ. ಒಂದೆರಡು ಪ್ರಕಟಣೆಗಳ ನಂತರ
1: ನೋಡು, ಇದೇನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕ್ಯಾಸೆಟ್ ಸಂಸ್ಥೆಗಳ ಬಗ್ಗೆ ನಾವು ಮಾಡಿದ್ವಿ, ಮಾತಾಡ್ತಾ ಇದ್ವಿ. ಬೆಳವಣಿಗೆ, ಇದರ ಬೆಳವಣಿಗೆ ಏನಾಯಿತು ಅಂತಂದರೆ, ಧ್ವನಿ ಮುದ್ರಣ ಸಂಸ್ಕರಣದಿಂದ ಹಿಡಿದು ಅದು ಪ್ರಸಾರ ಆಗುವವರೆಗೆ ನಡೆಯುವಂತಹ ಎಲ್ಲ ಪ್ರಕ್ರಿಯೆಯ ಮೇಲೆ ಒಂದು ಹಿಡಿತ ಸಾಧಿಸೋದಕ್ಕೆ ಇದರಿಂದ ಸಾಧ್ಯ ಆಯಿತು. ಮಹೇಶ್ ಅವರು ಧ್ವನಿ ಸುರುಳಿಗಳಿಗೆ ಗೌರವಧನ ನೀಡುವಂತಹ ಪದ್ಧತಿಯನ್ನು ಜಾರಿಗೆ ತಂದರು. ಇದು ಎಲ್ಲರಲ್ಲೂ ಕೂಡ ಆಸಕ್ತಿ ಮೂಡೋದಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು. ಇದರಿಂದ ಮತ್ತಷ್ಟು ಧ್ವನಿ ಸುರುಳಿ ನಿರ್ಮಾಣ ಸಂಸ್ಥೆಗಳು ಕೂಡ ಹುಟ್ಟೋದಕ್ಕೆ ಕಾರಣ ಆಯಿತು. ಅದರಲ್ಲಿ ಕೆಲವನ್ನು ನಾವು ಹೆಸರಿಸಬಹುದು ಅಂತಂದರೆ, ಲಹರಿ ಇರ್ಬೋದು, ಆಕಾಶ್ ಇರ್ಬೋದು, ಝೇಂಕಾರ್ ಇರಬಹುದು, ಇವುಗಳನ್ನು ನಾವು ಹೆಸರಿಸಬಹುದು. ಆದರೆ ಧ್ವನಿ ಸುರುಳಿಗಳು ಹೇಗೆ ಜನಪ್ರಿಯ ಆಗ್ತಾ ಹೋದವೋ ಅದರ ಜೊತೆಗೆ ಮತ್ತೊಂದು ದೊಡ್ಡ ಸವಾಲು ಎದುರಾಯಿತು. ಅದು ಮತ್ತಾವುದೂ ಅಲ್ಲ, ಧ್ವನಿ ಸುರುಳಿಗಳ ನಕಲೀಕರಣ. ಆದರೂ ಎಲ್ಲವನ್ನು ಎದುರಿಸಿ ಮೂಲವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮತ್ತಷ್ಟು ಪ್ರಯತ್ನ ನಡೀತು. ಇದರೊಂದಿಗೆ ಮತ್ತೊಂದು ಮುಖದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿತು. ಅದು ಏನು ಅಂತ ಮುಂದೆ ನೋಡೋಣ. ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ಶ್ರುತಿ ಚಿತ್ರದ ಗೀತೆ, 1990 ತೆರೆ ಕಂಡಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ವಿರಚಿತ ಈ ಹಾಡಿಗೆ ಎಸ್ ಎ ರಾಜ್ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಈ ಚಿತ್ರಗೀತೆಗಳು ನಮ್ಮ ಮನಸ್ಸಿನಲ್ಲಿ ಮನರಂಜನೆಯ ಒಂದು ಮಜಲಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಆವರಿಸ್ಕೊಂಡ್ಬಿಟ್ಟಿದೆ. ಚಿತ್ರಗೀತೆಗಳ ಸ್ವರೂಪವನ್ನೇ ಬದಲಾಯಿಸಿದ್ದು ಈ ಧ್ವನಿ ಸುರುಳಿಗಳು ಅಂತ ಹೇಳಬಹುದು. 3 ನಿಮಿಷಕ್ಕೆ ಅಂತ ಸೀಮಿತವಾಗಿದ್ದಂತಹ ಚಿತ್ರಗೀತೆಯ ಅವಧಿ ಇಲ್ಲಿಂದ ವಿಸ್ತಾರ ಆಗ್ತಾ ಹೋಯಿತು. ಎಸಿ ಕೊಠಡಿ ಅಂದರೆ ಹವಾನಿಯಂತ್ರಿತ ವಾತಾವರಣದಲ್ಲಿ 4 ಪಥಗಳ ಮೇಲೆ ಹಾಡುಗಳ ಧ್ವನಿಮುದ್ರಣ ಸಾಧ್ಯ ಆಯಿತು. ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ, ಹಾಡೋರಿಗೆ ಒಂದು ಟ್ರ್ಯಾಕು, ಹಾಗೆ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ತಬಲಾ ಇತ್ಯಾದಿಗಳಿಗೆ ಅದು ಒಂದು ಟ್ರ್ಯಾಕು, ಹಾಗೆ ತಂತಿ ವಾದ್ಯಗಳಿರಬಹುದು, ಸ್ವರವಾದ್ಯಗಳಿರಬಹುದು, ಅವಕ್ಕೆಲ್ಲ ಬೇರೆ ಟ್ರ್ಯಾಕು, ಕೋರಸ್ಗೆ ಒಂದು ಟ್ರ್ಯಾಕು, ಹೀಗೆ ಹಲವಾರು ಟ್ರ್ಯಾಕ್ಗಳಲ್ಲಿ ಅದರಲ್ಲೂ ಕೂಡ ಮೊದಲು 4 ಪಥಗಳ ಮೇಲೆ ಹಾಡುಗಳ ಧ್ವನಿ ಮುದ್ರಣ ಸಾಧ್ಯ ಆಯಿತು ಅಂದರೆ ಎಷ್ಟು ರೋಚಕವಾದ ಇತಿಹಾಸ ಅಲ್ವಾ. ಬನ್ನಿ ಕೇಳೋಣ ರಾಮಾಚಾರಿ ಚಿತ್ರದ ಈ ಗೀತೆ. ಎಸ್ ಚಾನಕ್ಯವರ ಧ್ವನಿಯಲ್ಲಿದೆ, ಜೊತೆಗೆ ಮಾನು ಅವರ ಧ್ವನಿಯನ್ನು ಕೂಡ ಕೇಳಬಹುದು. ಹಂಸಲೇಖ ಸಂಗೀತವನ್ನು ನೀಡಿ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ.

ನಾಲ್ಕು ಪಥಗಳ ನಂತರ ಹಾಡುಗಾರರಲ್ಲಿ ಒಬ್ಬನೇ ಹಾಡುಗಾರ ಇದ್ದರು, ಇಬ್ಬರು. ಹೀಗೆ ವಿಭಿನ್ನ ಮೈಕ್ರೋಫೋನ್ ಬಳಸಿ ಆಡಿಯೋ ಮಿಕ್ಸರ್ಗಳ ಮೂಲಕ ಹಾಡನ್ನು ಮರುಸಂಸ್ಕಾರಕ್ಕೆ ಒಳಪಡಿಸುವಂತಹ ಒಂದು ಉತ್ತಮ ಪಡಿಸೋದಕ್ಕೆ ಸಾಧ್ಯ ಆಯಿತು. ಹಾಗೆ ಇದರ ನಡೆ ಮುಂದುವರಿತಾ ಹೋಯಿತು. ಪರ್ಫರೇಟೆಡ್ ಟೇಪ್ಗಳು ಅಂತ, ಆ ಟೇಪ್ಗಳ ಮೇಲೆ ಮುದ್ರಣ ಆರಂಭ ಆಯಿತು. ಇದರ ಗುಣಮಟ್ಟ ಮತ್ತು ಉತ್ತಮಗೊಳ್ತಾ ಹೋಯಿತು. ಮೊದಲು ಡಾಲ್ಫಿ, ನಂತರ DTS ಅನ್ನುವಂತಹ ಒಂದು ತಂತ್ರಜ್ಞಾನದ ಅಳವಡಿಕೆಯಿಂದ ಗೀತೆಗಳ ಧ್ವನಿ ಮುದ್ರಣದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಉಂಟಾಯಿತು ಅಂತ ಹೇಳಬಹುದು. ಈ ಧ್ವನಿ ಸುರುಳಿಗಳಿಂದ ಚಿತ್ರಗೀತೆಗಳ ಅಷ್ಟೇ ಅಲ್ಲ, ಸುಗಮ ಸಂಗೀತ ಕ್ಷೇತ್ರಕ್ಕೆ ಅತಿ ದೊಡ್ಡ ಮಟ್ಟದಲ್ಲಿ ಹೊಸ ತಿರುವು ಸಿಕ್ತು ಅಂತ ಹೇಳಬಹುದು. ಇದರಿಂದ ಭಕ್ತಿಗೀತೆ ಇರ್ಬೋದು, ಜನಪದ ಗೀತೆಗಳು, ಧ್ವನಿ ಸುರುಳಿಗಳು ಕೂಡ ನಾನು ಮುಂದೆ ತಾನು ಮುಂದೆ ಅಂತ ಮತ್ತೆ ಪೈಪೋಟಿಯಲ್ಲಿ ಬಂದು ನಿಂತು. ಮೂರು ಜನ್ಮ ಚಿತ್ರದ ಗೀತೆ SP ಬಾಲಸುಬ್ರಹ್ಮಣ್ಯಂ, SS ಜಾನಕಿ ಹಾಡಿದ್ದಾರೆ.

ಈ ಭಕ್ತಿಗೀತೆ, ಜನಪದ ಗೀತೆ ಇತ್ಯಾದಿ ಧ್ವನಿ ಸುರುಳಿಗಳ ಮಧ್ಯದಲ್ಲಿ ಇದರ ಒಂದು ಪೈಪೋಟಿಯಲ್ಲಿ ಚಲನಚಿತ್ರ ಗೀತೆ ಮತ್ತೆ ಒಂದು ಹೆಜ್ಜೆ ಮುಂದೆ ಇಡಿತು. ಅದು ಚಿತ್ರ ಬಿಡುಗಡೆಗೆ ಅಂತ ಮೊದಲೇ ಚಿತ್ರಗೀತೆಗಳನ್ನು ಕ್ಯಾಸೆಟ್ಗಳ ಮೂಲಕ ಬಿಡುಗಡೆ ಮಾಡಿ ಗೀತೆಗಳೊಂದಿಗೆ ಚಿತ್ರ ಬಿಡುಗಡೆಗೂ ಮುನ್ನ ಚಿತ್ರದ ಪ್ರಚಾರಕ್ಕೆ ಅವಕಾಶ ಮಾಡಿಕೊಂಡವು. ಈ ತಂತ್ರ ಚಿತ್ರ ಗೀತೆಗಳಿಗೆ ತುಂಬಾ ಪೂರಕವಾಗಿ ಕೆಲಸ ಮಾಡಿತು. ಈ ಕ್ಯಾಸೆಟ್ ಯುಗ ಚಿತ್ರ ಚಲನಚಿತ್ರ ಗೀತೆಗಳ ಪ್ರಚಾರಕ್ಕೆ ಒಂದು ಹೊಸ ಕ್ರಾಂತಿಯನ್ನು ಉಂಟು ಮಾಡಿತು. ಆದರೆ ಇದು ಆಕಾಶವಾಣಿ ಕೇಂದ್ರಗಳಿಗೆ ಸಮಸ್ಯೆ ಆಯಿತು. ಏನಪ್ಪ ಅದು ಅಂತಂದರೆ, ಆಗ ಆಕಾಶವಾಣಿ ಕೇಂದ್ರಗಳಲ್ಲಿ ಹಾಡು ತಟ್ಟೆಯಿಂದ ಪ್ರಸಾರ ಮಾಡುವಂತಹ ತಂತ್ರಜ್ಞಾನ ಮಾತ್ರ ಇತ್ತು. ಧ್ವನಿ ಸುರುಳಿಗಳಿಂದ ಹಾಡು ತಟ್ಟೆಗೆ ವರ್ಗಾಯಿಸಿದರೆ ಮಾತ್ರ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆಗ ಕೇವಲ ಆಕಾಶವಾಣಿಗೆ ಮಾತ್ರ ಮತ್ತೆ ಮಾರ್ಪಡಿಸುವಂತಹ ಅನಿವಾರ್ಯತೆ ಬಂದಾಗ ಯಾರೂ ಮುಂದಾಗದ ಕಾರಣ 80-90 ಗೀತೆಗಳು ಪ್ರಸಾರದ ಕೊರತೆಯಿಂದ ಬಳಲಿದ್ವು. ಆದರೆ ಈ ಕುರಿತೆ ಬಹಳ ಕಾಲ ಇರಲಿಲ್ಲ. ಕೇಳುಗರಿಗೆ ಟೇಪ್ ರೆಕಾರ್ಡ್ನ ಪರ್ಯಾಯ ವ್ಯವಸ್ಥೆ ಇದ್ದಿದ್ದರಿಂದ ಮನೆಗಳಲ್ಲಿ ಟೇಪ್ ರೆಕಾರ್ಡರ್ ಇರುವುದೇ ಒಂದು ಪ್ರತಿಷ್ಠಿತ ವಿಷಯವಾದ ಕಾರಣ ಬಹುಬೇಗ ಕ್ಯಾಸೆಟ್ಗಳಲ್ಲಿ ಕನ್ನಡದ ಚಿತ್ರಗೀತೆಗಳು ಮನೆಗಳಲ್ಲಿ ಉಳಿದುವು. ಹಾಗೆ ಆಕಾಶವಾಣಿ ಕೂಡ ತನ್ನ ಒಂದು ತಂತ್ರಜ್ಞಾನವನ್ನು ಜೊತೆ ಜೊತೆಗೆ ಬೆಳೆಸ್ಕೊಳ್ತು. ಶ್ರೀಗಂಧ ಚಿತ್ರದ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ.

ಸಿಡಿ ಯುಗ ಆರಂಭ ಆಯಿತು. ಆಗಲೂ ಕೂಡ ಒಂದಷ್ಟು ಏರ್ಪೇರುಗಳು ಬಂದವು ಅಂತ ಹೇಳಿದೆ. ಟೇಪ್ ರೆಕಾರ್ಡ್ ಬದಲಿಗೆ MP3 ಪ್ಲೇಯರೇ ಬೇಕಾಯಿತು ಹಾಡುಗಳನ್ನು ಕೇಳಬೇಕು ಅಂದರೆ, ಹಾಗೆ CD ಪ್ಲೇಯರ್ಗಳು ಕೂಡ ಬೇಕಾದವು. ಇದಕ್ಕೂ ಕೂಡ ನಮ್ಮ ಸಮಾಜ ತುಂಬ ಚೆನ್ನಾಗಿ ಸ್ಪಂದಿಸ್ತು, ತನ್ನನ್ನು ತಾನು ಅಪ್ಡೇಟ್ ಮಾಡಿಕೊಳ್ತಾ ಬಂತು, ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ತಾಂತ್ರಿಕವಾಗಿ ಅಂತ ನಾನು ಹೇಳ್ತಾ ಬಂದೆ. ಈಗಂತೂ ಅಂತರ್ಜಾಲದ ಯುಗ ಅಲ್ವಾ, ನಮಗೆಲ್ಲರಿಗೂ ಕೂಡ ಅತಿ ಸರಳವಾಗಿ ನಮ್ಮ ಕೈಯಲ್ಲೇ ನಮಗೆ ಸಿಗುತ್ತೆ. ಸೂರ್ಯವಂಶ ಚಿತ್ರದ ಗೀತೆಯನ್ನು ಕೇಳೋಣ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿದೆ. SNarayanan ಅವರ ಸಾಹಿತ್ಯ ಇದು.

ಒಟ್ಟಿನಲ್ಲಿ ಈಗ ತಾಂತ್ರಿಕವಾದ ಒಂದು ಅಂತರ್ಜಾಲದ ಯುಗ, ಮತ್ತಷ್ಟು ವಿಚಿತ್ರ ಗೀತೆಗಳು ತುಂಬ ಭದ್ರವಾಗಿ ತಂತ್ರಜ್ಞಾನದ ಒಳಗೆ ನಮ್ಮ ಜೊತೆಯಲ್ಲಿರುತ್ತೆ. ಈ ಗೀತೆಗಳೆಲ್ಲ ಅಂತರ್ಜಾಲದಲ್ಲಿ ತಂತ್ರಜ್ಞಾನದ ಜೊತೆಗೆ ಒಂದಾಗೋದು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ಸವಿ ಉಣಿಸೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ಅದರಲ್ಲೂ ಕೂಡ ಈಗಂತೂ ಹಾಡುಗಾರರು ಅಂದರೆ ಪ್ರಸಿದ್ಧವಾದ ಗಾಯಕ ಗಾಯಕಿಯರು ನಮಗೆ ಸಿಗೋದು ಎಲ್ಲ ಸಮಯದಲ್ಲೂ ಕಷ್ಟ ಅಂತಂದರೆ, ಟ್ರ್ಯಾಕ್ ಹಾಡೋದಕ್ಕೆ ಮತ್ತಷ್ಟು ಗಾಯಕರು ಕೂಡ ಸಿದ್ಧ ಆಗಿರ್ತಾರೆ. ಅವರ ಧ್ವನಿಯಲ್ಲಿ ಮೊದಲು ಧ್ವನಿ ಮುದ್ರಣ ಮಾಡಿಕೊಂಡು ಆಮೇಲೆ ಪ್ರಸಿದ್ಧ ಗಾಯಕರ ಜೊತೆಗೂ ಕೂಡ ಹಾಡಿಸಿ ಅದರನ್ನು ಬದಲಾಯಿಸೋದಕ್ಕೂ ಕೂಡ ಒಂದು ತಂತ್ರಜ್ಞಾನ ಬಂದಿದೆ. ಒಟ್ಟಿನಲ್ಲಿ ಇದರ ಕಥೆಯೇ ಒಂದು ರೋಚಕವಾದ ಕತೆ. ಇನ್ಮೇಲಿಂದ ನಾವು ಚಿತ್ರಗೀತೆಗಳನ್ನು ನಾವು ಕೇಳ್ತಾ ಇರಬೇಕಾದ್ರೆ ಈ ಎಲ್ಲ ಇತಿಹಾಸದ ಒಂದು ಮೆಲುಕನ್ನು ಹಾಕ್ತಾ ಕೇಳಿಸ್ಕೊಂಡ್ರೆ ಮತ್ತಷ್ಟು ನಮಗೆ ಇದು ಹೃದಯಕ್ಕೆ ತಾಟತ್ತೆ, ನಮ್ಮ ಜೊತೆಯಲ್ಲಿ ನಿಲ್ಲತ್ತೆ. ಚಿತ್ರಗೀತೆಗಳ ಇತಿಹಾಸ ವಾಹ್, ಎಲ್ಲಿಂದ ಎಲ್ಲಿಗೆ ಬಂತು ಅನ್ನುವಂತಹ ಒಂದು ಸಂತೋಷ ನಮ್ಮಲ್ಲಿರುತ್ತೆ. ಈ ಸಂತೋಷ ನಮ್ಮಲ್ಲಿದ್ದಾಗ ನಮಗೆ ನಿತ್ಯವೂ ಕೂಡ ದಿನವು ಚೈತ್ರವೇ ಅನ್ನುವಂತಹ ಗೀತೆನೇ ಬರ್ತಾ ಇದೆ. ಯಜಮಾನ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರುತ್ತೆ. ರಾಜೇಶ್ ಕೃಷ್ಣನ್ ಚಿತ್ರ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಸಂಗೀತವನ್ನು ನೀಡಿದ್ದಾರೆ.

ಹೌದು, ನಮ್ಮ ಮನೆಯಲ್ಲಿ ದಿನವೂ ಕೂಡ ಮಿನುಗುವಂತಹ ಚೈತ್ರ ನಮ್ಮ ಹೃದಯಗಳಲ್ಲಿ. ಈ ಚಿತ್ರಗೀತೆಗಳ ಒಂದು ರೋಚಕ ಇತಿಹಾಸ ನಮ್ಮ ಹೃದಯದಲ್ಲಿ ನಿಲ್ಲಿಸಿದ್ರೆ ಅದು ಯಾವಾಗಲೂ ಕೂಡ ಹೃದಯದ ಒಂದು ಪಲ್ಲವಿಯಲ್ಲಿ ಘಮ್ ಅನ್ನುವಂತಹ ಹೂವಾಗಿ ನಮ್ಮ ಜೊತೆ ಖಂಡಿತವಾಗಲೂ ಇರುತ್ತೆ. ಈ ಒಂದು ಸಂದೇಶದೊಂದಿಗೆ ಇಂದಿನ ಗಾನಗಂಗೆ ಮುಗಿಸುವಂತಹ ಹೊತ್ತಾಯಿತು.

ಇದು ಆಕಾಶವಾಣಿ ಬೆಂಗಳೂರು 490.1 meters ಅಂದರೆ 612 kHz. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೇಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸುನ್ಹೇರೆ ಪಲ್ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಳೆಯ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ. ಶರ್ಮಿಳಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ನೀರಜ್ ಅವರ ಸಾಹಿತ್ಯ, ST ಬರ್ಮನ್ ಅವರ ಸಂಗೀತ.

ಸಾಗರ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಇವುಗಳ ಧ್ವನಿಯಲ್ಲಿ ಈ ಗೀತೆಯನ್ನು ಬರೆದಿದ್ರು ಜಾವೇದ್ ಅಖ್ತರ್ ಅವರು. ಎಸ್ ಟಿ ಬರ್ಮನ್ ಅವರ ಸಂಗೀತ ಈ ಗೀತೆಯಲ್ಲಿ ಇತ್ತು. ಇದೀಗ ಮೂಡಿ ಬರ್ತಾ ಇರುವಂತಹ ಗೀತೆ ಮಧುಮತಿ ಚಿತ್ರದ್ದು, ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಹಾಡಿದ್ದಾರೆ. ಶೈಲೇಂದ್ರ ಅವರ ಗೀತೆಗೆ ಸಲೀಲ್ ಚೌಧರಿ ರಾಗ ಜೋಡಣೆ ಮಾಡಿದ್ದಾರೆ.

ಶೈಲೇಂದ್ರ ಅವರು ಕಾಲಾಬಜಾರ್ ಚಿತ್ರಕ್ಕೆಂದು ಈ ಗೀತೆಯನ್ನು ಬರೆದಿದ್ದಾರೆ. ಎಸ್ ಟಿ ಬರ್ಮನ್ ಅವರು ಸಂಗೀತ ನೀಡಿರುವಂತಹ ಗೀತೆಗೆ ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ.

ಆಮ್ರಪಾಲಿ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದರು. ಸುನ್ಹೇರೇಪಲ್ನಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಸೆಹರಾ ಚಿತ್ರದ್ದು, ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಇವುಗಳ ಧ್ವನಿಯಲ್ಲಿ. ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ರಾಮ್ಲಾಲ್ ಸಂಗೀತವನ್ನು ನೀಡಿದ್ದಾರೆ.

ಹಮ್ ಕಿಸಿ ಸೆ ಕಮ್ ನಹಿ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಹಜರತ್ ಜೈಪುರಿಯವರ ಈ ಹಾಡನ್ನು ಆರ್ ಡಿ ಬರ್ಮನ್ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಇದುವರೆಗೆ ಸುನ್ಹೇರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿಬಂದವು. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇನ್ನು ಮುಂದೆ ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ

ಹಾಡಿರುವಂತಹ ಕಲಾವಿದರು ಎಸ್ ಜಾನಕಿ, ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಜಿ ಉದಯಶಂಕರ್ ಅವರು ಈ ಗೀತೆಗಳನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ ಈ ಗೀತೆಗಳಿಗೆ ಇದೆ.

ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದೀಗ ರವಿಚಂದ್ರ ಚಿತ್ರದ ಕೆಲವು ಗೀತೆಗಳನ್ನು ಕೇಳೋಣ. ಹಾಡಿರುವಂತಹ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಸುಲೋಚನ ಹಾಗೂ ಎಸ್ ಜಾನಕಿಯವರು. ಚಿವುದಯ ಶಂಕರ್ ಅವರ ಸಾಹಿತ್ಯ ಈ ಗೀತೆಗಳಿಗಿದೆ. ಉಪೇಂದ್ರ ಕುಮಾರ್ ಅವರ ಸಂಗೀತ

ರವಿಚಂದ್ರ ಚಿತ್ರದ ಗೀತೆಗಳು ಇದುವರೆಗೆ ಮೂಡಿ ಬಂದವು. ಸವಿ ನೆನಪು ಮುಂದುವರಿತಾ ಇದೆ. ಇನ್ನು ಮುಂದೆ ಕೇಳೋಣ ಕಿಟ್ಟು ಪುಟ್ಟು ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು. ಹಾಡಿರುವಂತಹ ಕಲಾವಿದರು ಕೆಜೆ ಯೇಸುದಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಈ ಗೀತೆಗಳನ್ನು ಬರೆದಿದ್ದಾರೆ. ರಾಜಾ ನಾಗೇಂದ್ರ ಅವರ ಸಂಗೀತ ಇದರಲ್ಲಿವೆ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದುವರೆಗೆ ಕಿಟ್ಟು ಪುಟ್ಟು ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳಿದರೆ, ಇದೀಗ ಕೇಳೋಣ ಕಿಲಾಡಿ ಕಿಟ್ಟು ಚಿತ್ರದ ಗೀತೆಗಳು. ಹಾಡಿರುವಂತಹ ಕಲಾವಿದರು ಕೆ ಜೆ ಯೇಸುದಾಸ್ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ. ಈ ಹಾಡುಗಳನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್. ಮೋಹನ್ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಕಿಲಾಡಿ ಕಿಟ್ಟು ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದರೆ ಇನ್ನು ಮುಂದೆ ಕೇಳೋಣ ಕಿಲಾಡಿ ಜೋಡಿ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಈ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಳಲ್ಲಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದರಲ್ಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು, ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಗಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ

0: ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಸಾಲುಗಳಲ್ಲಿ. ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದು ಪಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತು ನಾವು ಹೋದಾಗ ನನಗೆ ಮೊಟ್ಟ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ 100+ ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸ್ಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆ ಅಹಮದಾಬಾದ್ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದುಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು, ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವರ್ಷ ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವರ್ಷ ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30ಕ್ಕೆ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ. ಮಂಡ್ಯದ ಜಾನಪದ ಜನ್ನೆಯರ ತಂಡದವರು
4: ಜಾನಪದ ಜನ್ನೆಯರು ಮಂಡ್ಯ. ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಎಸಿ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್.

0: ಏನು ಚಾಯಾ ಕೆಂಪಮ್ಮ, ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ, ಸರಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ಮ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯ್ತು ಕಣ್ರವ್ವ. ಮಾತ್ಕಾರ ಮಲ್ಲಕ್ಕನ ಮನೆಯಲ್ಲಿ ಬ್ಯಾಸ್ಗೆಲ್ಲ ಹಸ್ರಾಯ್ತು ಅಂದಂಗಾಯ್ತು. ಬನ್ನಿ ಬನ್ನಿ.
2: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತಾದೆ ಅಂದ್ರೆ ಕುಂತ ಬೇಯ್ಲಿ ನಿಂತ ಬೇಯ್ಲಿ, ಮಾತೊಂದಿದ್ರೆ ಮರತಾಳಲ್ಲಿ ಒಟ್ಟುಂತೀನಿ ಅಂದ್ಲಂತೆ ಅಂತೇವಳು ನೀನು. ಇನ್ನು ಇಷ್ಟು ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
3: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ. ನನ್ನ ತಂಗಿಯ ಮಗಳು ಮದುವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
3: ಅಯ್ಯೋ ಯಾವ ಓಡಾಟವೂ ಇಲ್ಲ. ಈಗಿನ ಮದ್ವೆನ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಸೋಬಾನೆ ಅಂತೂ ಮೊದಲೇ ಇಲ್ಲ. ಎಲ್ಲ ಕ್ಯಾಸೆಟ್ ಹಾಡುಗಳು, ಕಾಸೊಂದು ಕೊಟ್ರೆ ಎಲ್ಲ ಶಾಸ್ತ್ರನೂ ಅವರೇ ಮಾಡ್ತಾರಂತೆ. ಮದುವೆ ಮನೆ ಬಾಗಿಲಲ್ಲಿ ನಿಂತು ಕರೆಯೋಕ್ಕೂ ಜನ ಸಿಗ್ತಾರೆ, ನಮ್ದೇನೂ ಇಲ್ಲ. ಮದುವೆ ಅಂದರೆ ಎಷ್ಟೊಂದು ಶಾಸ್ತ್ರ ಇರ್ತಿದ್ದೋ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರ್ತದೆ ಗೊತ್ತೇ.
1: ಮದ್ವೆಯಲ್ಲಿ ಅದೆಷ್ಟೋ ಸೋಬಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಹಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದು ಶಾಸ್ತ್ರಕ್ಕೂ ಸೋಬಾನೆ ಪದಗಳವೆ ಕನಕ. ಮದ್ವೆ ಉದ್ದೇಶನೇ ಎಷ್ಟೊಂದು ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ್ವ.
4: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ? ಮೂಗಂಡ್ಗಾವೆ. ಯಾರ್ ಮಾಡುದ್ರವ್ವ ಈ ಸೋಬಾನೆ ಪದಗೋಳ?
5: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ? ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
2: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ, ಆಸೆ ಇಕ್ಕಿ, ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿದ್ದಬೇಕು. ಅತ್ತೆ ಮಾವ, ಒಡಹುಟ್ಟು, ದೊಡ್ಡವ ಚಿಕ್ಕವ, ಸೋದರತ್ತೆ ಸೋದ್ರ ಮಾವ, ಯಾರಿಲ್ದಿದ್ರು ನಡೆಯಂಗಿಲ್ಲ ಕನಕ.

0: ಕುದುರೆನ ತಂದಿವ್ನಿ, ಜೀನಾವ ಬಿಗಿದಿವ್ನಿ, ಬರಬೇಕು ತಂಗಿ ಮದುವೆಗೆ ಅಂತ ವಡುಟ್ಟಿದ್ದವಳನ್ನ ಕರಿಬೇಕು. ವಡುಟ್ಟಿನ ಗಡಿಗೆ ಹಿಡಿಯಿದೆ, ಸೋದ್ರ ಮಾವ ಕಂಕಣ ಕಟ್ತೆ, ಮದುವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರಬೇಕು. ಎಲ್ಲ ಸೇರಿದ್ರೆ ತಾನೆ ಮದುವೆ ಬೋ ಚೆಂದಾಗಿರೋದು.
1: ಗಂಧಾರು ಸಾಣ ಸೈತೋ

0: ಅಪ್ಪೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ. ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟ್ ಚಂದ ಅಲ್ವೇನಕ್ಕೋ.
1: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು, ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
2: ಅದಕ್ಕೆ ಅಲ್ವೇನವ್ವ, ಹಿರಿಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರ್ಸೋಕೆ ಏಳು ಜೊತೆ ಎಕಡ ಸೌದೊಯ್ತಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದ್ವೆ ಮಾಡಿ ನೋಡು, ಮನೆ ಕಟ್ಟು ನೋಡು ಅಂತ.
3: ಇವತ್ತಿನ ಮದ್ವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೆನೂ ಆಗೋಯ್ತಾರೆ.
2: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗ್ ಆಗದೆ.
4: ಸಾಕ್ ಸಾಕ್ ನೆಗೂರಿ, ನಾಳ್ಗೆ ಈಗ ಹೋಗ್ಬಿಟ್ಟು ಬತ್ತೀನಿ ಕಣ್ರಕ್ಕ, ಒಂದ್ ಬಸ್ ರಸ್ಕೆ ಅದೇ ಹೋಗ್ಬೇಕು.
0: ವಾಸ್ಕೆಗ್ ಹೋದಿಯಾ? ಹೋಗುವೆ, ಒಂದ್ ಒಂಟೆ ಹೇಳ್ತೀನಿ ಬಿಡಿಸ್ಬಿಟ್ಟು ಹೋಗು.
4: ಅದೇನ್ ಹೇಳು?
0: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನ್ ಹೇಳುವ?
4: ಅದು ತುದ್ಬಾಲೆ ಅದ ಕಣಕ್ಕ. ಹಾ ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಿದ್ಯಾನು.
5: ಕಾಲ ಯಾವ್ದೇ ಆಗ್ಲಿ, ತಾಯ್ತನದ ಸುಖ ಅಂದ್ರೆ ಹೆಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

ಹುಟ್ಟಿದ ಮನೆಗೆ ಕೀರ್ತಿ ತಂದು ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲನೂ ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
2: ಎತ್ತು ಎನ್ನಬಹುದೇ

0: ಸ್ಥಾನ.
1: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ ಏಳು ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ್ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.
0: ಕಸವ ಒಡೆ

0: ಬಹಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ್ ನಾಲ್ಕು ಮಂದಿ ಅಣ್ತಂದಿರು.

0: ಮಳೆ ರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನು ಕರಿತಿದ್ರು. ಮಳೆ ರಾಯನ ಸಮಾಧಾನ ಪಡಿಸಲು ಅಕ್ಕೈನ ಕಳಿಸ್ತಿದ್ರು.
1: ನಕ್ಕ

ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರೀ ಗೋಳೆ ಅನ್ನೋಂಗೆ. ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂಥ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಉಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಓಡಿ ರೈತ ನಿನ್ನ ಆರಂಭ ಶುರುವಾಯ್ತು.
2: ರೈತ ನಿನ್ನ ಶುರುವಾಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರೋ ಕೋಲು ಬಂಗಾರ.

0: ಬಿತ್ನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂಥದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರಲಿಲ್ಲ ಕಂಡ್ರವ.
1: ಒಂದ್ ಕೊಂತಿ ಪೂಜೆ ಒಂದ್ನೆಲ್ಲ

0: ಕಡಿಮೆ ಬೆಳೀಲಿ, ಹೆಚ್ಚಿಗೆ ಬೆಳೀಲಿ, ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರು ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಕಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದನ್ನು ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ಮ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಣ್ಕಂಡಿದ್ರು ಬುಡಕ.
1: ಯಾವ ಪುಸ್ತಕದೊಳಗೂ

0: ಇಲ್ಲದೆ ಇರೋದು ಜೀವನಾನುಭವ. ಯಾವ ಶಾಲೆಯಲ್ಲೂ ಹೇಳ್ಕೊಡದೆ ಇರೋ ಪಾಠ ನಮ್ಮ ಗಾದೆ ಒಳಗವೇ. ನಮ್ಮವ್ವ ಅಜ್ಜಿ ಮಾತ್ಕೊಂದ ಅರ್ಥ ಗಾದೆ ಹೇಳೋರು, ಕೇಳೋಕ್ಕೊಂದು ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರ್ದೊಳಗೆ ಕೂಳಿಲ್ಲ, ಬೀಸ್ಲಾರ್ದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದು ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗಿ ಅಡ ಮಡಗ್ದ ಅಂತ. ಆಡು ಮಾರಿ ಈಡು ಕಟ್ಟಿ ನೀರು ಕೊಚ್ಕೊಂಡು ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
1: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ. ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಗೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನೂ ಕೊಡಂಗಿಲ್ಲ. 3 ಇಂಚಿಂದ ಒಂದು ಕೋಲು, 6 ಇಂಚಿಂದ ಒಂದು ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿನ್ನಿದಾಂಡು. ನಾವು ಹೆಣ್ಮಕ್ಳು ಬಳೆ ಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ಕೆ 4 ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯಿತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರ ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
0: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 1 12 4 1 6 ಹೋಯ್ತು 1 6 12 ಬಾಕಿ 4 ಬಾಕಿ ಅಂತ ಆಡೋರು. ಒಳಗುಳಿ ಮನೆಗೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತ ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

0: ಮುಂದಿನವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ಟರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬಿರುಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದ್ವು. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡಕೆ ಕಪ್ಪು, ಯಾವ ಮಡಕೆ ಸಾರಿನ ಮಡಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು. ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಯಲ್ಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರ ಅಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ. ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟು ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
3: ಒಂದೇ ಎರಡೆ, ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ.
4: ಅದಿರ್ಲಿ ಕೇಳ್ರಿ, ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು, ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದ ಕಣ್ರವ್ವ,
5: ಅರ್ಶನ ತಕ್ಕ ನಿಂತೋಯ್ತಿತ್ತು. ಅಲರ್ಜಿಗೆ ಅಂದೆ ಆದ್ರೆ ದೊಡ್ಡ ಪತ್ರೆ ಹಚ್ತಿದ್ರು, ಕೆಮ್ಮ ಬಂದ್ರೆ ತುಳಸಿ ದೊಡ್ಡ ಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೆ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವು ಸೊಪ್ಪು ಅರ್ಶನ. ಹೀಗೆ ಎಷ್ಟೋ ಮದ್ಗಳಿದ್ದ
6: ಜನಪದ್ರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು. ಅಷ್ಟೇ ಅಲ್ಲ, ಅವನ್ ಜೋಪಾನ್ ಮಾಡಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ ಮನಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
0: ಇಷ್ಟೆಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
4: ಇವು ತಾಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ

0: ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
1: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದವಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನೂ ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
2: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರು ಮಕ್ಕಳಿದ್ರು, ಮನೆಗೊಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಪಾತ್ರ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನ ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

0: ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರ ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಲೋ
6: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
5: ಒಂದ್ ಸೆಕೆಂಡ್.
6: ಹಾ ಹಾ ಹಾ, ಆಮೇಲೆ ಆಮೇಲೆ.
7: ಹಲೋ
5: ಹಲೋ.
7: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
5: ಹಲೋ.
7: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
5: ಸ್ವಲ್ಪ ಮಾತಾಡಬೇಕಿತ್ತು.
7: ನೋಡು, ಈಗ ಬಿಜಿ ಇದ್ದೀನಿ, ಎಲ್ಲ ಓಕೆನಾ?
5: ಎಲ್ಲ ಓಕೆ.
7: ಮತ್ತೆ ಮೆಸೇಜ್ ಮಾಡ್ತೀನಿ.
5: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
8: ನಿಂದು ಯಾವಾಗಲೂ ಇದ್ದದ್ದೇ, ಸುಮ್ಮನೆ ತಿನ್ನಪ್ಪ.
5: ನಂಗೆ ಹಸಿವೆ ಇಲ್ಲ.
9: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.

0: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
1: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡ್ಬೇಕಿತ್ತು.
2: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
3: ಪಿ ಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಸಂಭ್ರಮಿಸೋ
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ಕುರಿತಂತೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
7: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಕ್ಕಳಿರಲ್ಲವ್ವ ಮನೆ ತುಂಬಾ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂತ ಮಾತು ಕೂಡ ಕೇಳಿ ಬಂತು. ಏನೇ ಆಗ್ಲಿ, ಮನೆಯೊಳಗೆ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನು ನೋಡೋದೇ ಒಂದು ಚಂದ. ಆದ್ರೆ ಎಷ್ಟೊಂದು ಸಂದರ್ಭದಲ್ಲಿ ಹಲವಾರು ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನ ಕಲ್ಪಿಸಿ ಕೊಡ್ತಾ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ.

0: ಒಂದು ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ, ಮಹಿಳಾ ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು IVF ಸೆಂಟರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್, ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣ ಅಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ.
1: ನಮಸ್ಕಾರ ಮೇಡಮ್, ಕೇಳೋಗರಿಗೆ ನಮಸ್ಕಾರ.
0: ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ, ಎಲ್ಲಾ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ, ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ, ಯಾಕಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಕೊಡ್ತೀವಿ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನ ನೀಡಿರ್ತಾರೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನ ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನ ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ.
1: ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂತ ದೇಶ ಇವತ್ತು ಪ್ರಪಂಚದೊಳಗ, ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರ್ಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದ್ರೆ ನನಗೆ ಸ್ಪೆಷಲೈಸೇಷನ್ ಮಾಡ್ದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯ್ತು. ಹಿಂಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ IVFಗೆ ಮುಂಬೈಗೋ ಬೆಂಗಳೂರಿಗೋ ಹೋಗ್ಬೇಕಾದಂತಹ ಸಂದರ್ಭ ಇತ್ತು. ಅಂಥವ್ರಿಗೆ ಒಂದು ಅತ್ಯಂತ ಉತ್ತಮವಾದಂತಹ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂತದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಅಷ್ಟು ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ರು ಒಟ್ಟಿಗೆ ನಾವು ಈ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನು ಧಾರವಾಡದಲ್ಲಿ ಆರಂಭಿಸಿದ್ದೀವಿ. ಇದರಲ್ಲಿ ಎಲ್ಲಾ ಚಿಕಿತ್ಸೆಗಳು ಅಂದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನ್ ಸಮಸ್ಯೆಗಳು ಇರ್ತವೋ ಅದು ಎಲ್ಲಾ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮ್ಗೆ 2020ರಲ್ಲಿ ನಮ್ಮ ಈ IVF ಸೆಂಟರ್ ಕಾರ್ಯಾರಂಭ ಮಾಡಿತು. ಈ ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗ್ಲೇ ಜನ್ಮ ತಾಳಿದ್ದಾರೆ, ಇನ್ನು 70-80 ಗರ್ಭಿಣಿಯರು IVF ನಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿ ಅಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಒಂದು IVF ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ.
0: ಈಗ ಡಾಕ್ಟರ್ ಗೀತಾ ಅವರ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ, ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ತುಂಬಿ ಇಷ್ಟೆಲ್ಲಾ ಕೆಲಸ ಮಾಡುದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗಚ್ಚಿ ಇದು ಮಾಡುವಂತ ಕೆಲಸ. ಇಂಥ ಕೆಲಸ ಮಾಡಿದಾಗ ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗೆ?
1: ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂತ ಒಂದು ಖುಷಿ ನನಗೆ. ಅದೇ ಯಾಕಂದ್ರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ನೇನು ಚಿಕಿತ್ಸೆನೆ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವರು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದ್ರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದುಕೊಡ್ತದೆ. ತುಂಬಾ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ.
0: ಒಬ್ಬ ವೈದ್ಯಾಗಿ ನಾನು ಕಲ್ತಿದ್ದು ನಾನು ಮಾಡ್ತಾ ಇರೋದು ಒಂದು ಸಂತೃಪ್ತ ಭಾವನೆ.
1: ಖಂಡಿತ ಖಂಡಿತ ಖಂಡಿತ, ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾ ಕಿರಣವಾಗೋದು, ಅವ್ರ ದುಃಖವನ್ನೆಲ್ಲ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ನಮ್ಗೆ ನಂಬ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮ್ಗೆ ಖುಷಿ ಕೊಡ್ತದೆ.
0: ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತಹ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ, ಆದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ. ಅಂತ ಒಂದು ಅವಿಸ್ಮರಣೀಯ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂತದ್ದು ಕೂಡ ಇರಬಹುದಲ್ಲ?
1: ಖಂಡಿತ, ಯಾಕಂದ್ರೆ ಈಗ ಹೊಸದಾಗಿ ಏನು ART ಬಿಲ್ ಅಂತ ಬಂತು. ಮೊದಲು ಈ ART ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದ್ರು, ಹೀಗಾಗಿ ಅದು ART ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಅದರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49ನೇ ವಯಸ್ಸಿಗೆ ಒಬ್ಬ ದಂಪತಿಗಳು

0: ಬಂದ್ರು ಒಂದು ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು, ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದ್ರು ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿಯಾಗದೆ ನಮ್ಮ ಹತ್ರ ಬಂದ್ರು. 6 ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು, ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅವ್ರಿಗೆ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಶಿ ಕನ್ಸೀವ್ಡ್. ಹೌದು, ಈಗ ಒಂದು ಮಗು ತಗೊಂಡು 49ನೇ ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ, ಇದೊಂದು ಆ ತರ ಹೇಳಬಹುದು. ಆಮೇಲೆ ಇನ್ನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ IVF ಒಂದು VF ಮತ್ತು ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ, ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರೆಸ್ಸೇ ಇರೋದಿಲ್ಲ ಅಂತವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂಥ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದರು. ನಮ್ಮಲ್ಲಿನೂ ಫಸ್ಟ್ ಅಟೆಂಪ್ಟ್ಗೆ ಒಂದು ಮಗು ಆಯಿತು, ಅವರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗಿನ್ನೂ ನಾವು ಇಲ್ಲಿ ಬರ್ತೀವಿ. ಸೊ ಹೀಗಾಗಿ ಅಂಥ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗ ಆಗುವಂಥ ಸಂತೋಷ
1: ನಿಜವಾಗಲೂ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ, ಇಲ್ಲಿ ಇನ್ನೇನು ಫೆಸಿಲಿಟೀಸ್ಗಳನ್ನು ತಾವು ಮಾಡಿದ್ದೀರಿ?
0: ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದರೆ, ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ, ಫ್ರಮ್ ಪ್ಯುಬರ್ಟಿ ಟು ಮೆನೋಪಾಸ್, ಅಂದರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ, ಅಂದರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನು ಬೇಕಾದ್ರೂ ಅದನ್ನು ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂಥ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲ ಸಮಸ್ಯೆಗಳು, ಪ್ಯುಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು, ಪ್ರೀ ಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಹೆಣ್ಮಕ್ಳಿಗೆ ಮೊದಲು ಅವ್ರ ಹೆಣ್ಣು ಹೇಳಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವೆ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತಹ ಒಂದು ಕ್ರಿಯೆ, ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂತದ್ದು, ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆಯನ್ನು ಒದಗಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದ್ರೆ ನೀರಿನಲ್ಲೇ ಡೆಲಿವರಿ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಇದ್ರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ, ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನ ಇದ್ರೊಳಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೀವಿ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂತಹ ಗರ್ಭ ಸಂಸ್ಕಾರವನ್ನ, ಇನ್ನೊಂದು ಹಿಪ್ನೋ ಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ, ಪಾಶ್ಚಿಮಾತ್ಯ ದೇಶದೊಳಗೆ ಏನು ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನ, ಮತ್ತೆ ಜಲಪ್ರಸವ ವಾಟರ್ ಬರ್ತ್ ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನ ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್, ಆಹ್ಲಾದಕರ ಮತ್ತು ನೆನಪಿಡುವಂತಹ ಮರೆಯಲಾಗದಂತ ಒಂದು ಅನುಭವ ಆ ದಂಪತಿಗಳಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದ್ರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ, ಅಥವಾ ಈಗ ಡೆಲಿವರಿ ಆದ್ಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ ಅಂತ ಅವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದೀವಿ. ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂತಹ ಒಂದು ವಿಧಾನ ನಮ್ಮಲ್ಲಿದೆ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಇಟ್ ಇಸ್ ಎ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಮಾಡಲ. ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು, ಹೆಣ್ಮಕ್ಳಿಗೆ ನಾವು ಆಯುರ್ವೇದ, ನ್ಯಾಚುರೋಪತಿ, ವೆಯ್ಟ್ ರಿಡಕ್ಷನ್ಗೆ, ಆಮೇಲೆ BP ಕಂಟ್ರೋಲ್ಗೆ, ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ. ಮಹಿಳೆಯರ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡಲಾಗ.
1: ಅಂದ್ರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುವರಿಗೆ ಹೇಳಬೇಕು ಅಂದ್ರೆ, ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನ ಹುಡುಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದ್ಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ ಡಿಪ್ರೆಸ್ ಆಗಿದ್ರೆ, ಒಂದು ತರ ಏನೋ ಬೇಸರ ಮಾಡಿಕೊಂಡಿದ್ರೆ, ಅವಳಿಗೆ ಒಂದು ಬೇಕಾದಂತ ಮಾನಸಿಕ ಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ.
0: ನಾವು ಇನ್ನೊಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದೀವಿ. ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ, ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಅವ್ರ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ರು ಸಹ ಅವ್ರಿಗೆ ಬೇರೆ ದೃಷ್ಟಿಯಿಂದ, ನಮ್ಗೆಲ್ಲ ರೀತಿಯಿಂದ ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು, ಯಾರಿಗೋ ಮನೇಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಅಂತಹ ದೃಷ್ಟಿಯಿಂದನೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡುವಂತಹ ಯೋಚನೆ ಇದೆ.
1: ಒಟ್ಟು ಮಹಿಳೆಯರಿಗಾಗಿ, ಮಹಿಳೆಯರ

0: ಪರವಾಗಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ ದೂರವಾಣಿ ಸಂಖ್ಯೆಯನ್ನ ಹೇಳ್ಬಹುದಾ?
1: ನಮ್ಮ ಆಸ್ಪತ್ರೆ ಧಾರವಾಡದ ಗಿರಿನಗರದಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ ಡಬಲ್ ರೋಡ್ ಇದೆ, ಅಲ್ಲೇ ಬರ್ತದೆ. ಇಂಟರ್ನೆಟ್ ಅಲ್ಲಿ ನಮ್ದು ಲೊಕೇಶನ್ ಅವೈಲೇಬಲ್ ಇದೆ. ದೂರವಾಣಿ ಸಂಖ್ಯೆ 6361315138.
0: ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ
1: 6361315138.
0: ಜನರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತ ಏಕೈಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ, ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಈಗ ಕೇಳೋಣ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ. ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ.
0: ಕೇಳುಗರಿಗೆಲ್ಲ ನಮಸ್ಕಾರ. ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಮೊದಲು ಮಾಡಿಕೊಳ್ಬೇಕಾದಂತಹ ಸಿದ್ಧತೆಗಳು, ಅದರಲ್ಲೂ ವಿಶೇಷವಾಗಿ ಅರವಳಿಕೆಯನ್ನ ಯಾವಾಗ ನೀಡಲಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತದೆ, ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅರವಳಿಕೆ ತಜ್ಞರ ಪಾತ್ರ ಏನು, ಶಸ್ತ್ರಚಿಕಿತ್ಸೆಯ ನಂತರ ರೋಗಿಗೆ ಮತ್ತೆ ಎಚ್ಚರ ಬರುವವರೆಗೂ ಅರವಳಿಕೆ ಶಸ್ತ್ರಚಿಕಿತ್ಸಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಣೇಶ್ ನಾಯಕ್.
3: ನಮಸ್ಕಾರ
0: ಡಾಕ್ಟರ್. ಸಾಮಾನ್ಯವಾಗಿ ನಾವು ಆಪರೇಷನ್ ಅಂದ ತಕ್ಷಣನೇ ಅರವಳಿಕೆ ಅನಸ್ಥೇಷಿಯಾ ಅನ್ನೋ ಶಬ್ದವನ್ನ ಮಾತಾಡ್ತೀವಿ. ಈ ಕಾರ್ಡಿಯಾಕ್ ಸರ್ಜರಿಗೆ ಕೊಡುವಂತ ಅರವಳಿಕೆಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕೊಡುವಂತ ಅರವಳಿಕೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಈ ಅರವಳಿಕೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
3: ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆ ಅಂದರೆ ಇದು ಬರೀ ಸರ್ಜನ್ ಒಬ್ಬದೇ ಕೈ ಚಳಕ ಇರೋದಿಲ್ಲ. ಇದರೊಳಗೆ ಇದರಲ್ಲಿ ಒಂದು ತಂಡದ ಕಾರ್ಯ ಇರುತ್ತೆ. ಅಂದ್ರೆ ಸರ್ಜನ್, ಅನಸ್ಥೆಟಿಸ್ಟ್, ಪರ್ಫ್ಯೂಷನಿಸ್ಟ್, ನರ್ಸ್ ಮತ್ತು ತಂತ್ರಜ್ಞರು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಹಾರ್ಟ್ ಆಪರೇಷನ್ಸ್ ಟೈಮ್ನಲ್ಲಿ ಯೂಶುವಲಿ ಏನಾಗತ್ತೆ ಅಂತ ಹೇಳಿದ್ರೆ ಸರ್ಜರಿ ಪ್ರೊಲಾಂಗ್ ಇರುತ್ತೆ, 3-4 hours ಇರುತ್ತೆ. ತಂಡದ ಕಾರ್ಯ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಕಾರ್ಡಿಯಾಕ್ ಸರ್ಜರಿಯಲ್ಲಿ. ಈಗ ಇದರೊಳಗೆ ಸಾಮಾನ್ಯ ಜನಕ್ಕೆ ಅರವಳಿಕೆ ಬಗ್ಗೆ ಅದರ ಅರಿವಿರೋದಿಲ್ಲ, ಬರೀ ಹಾರ್ಟ್ ಆಪರೇಷನ್ ಬಗ್ಗೆ ಅಷ್ಟೇ ವಿಚಾರ ಮಾಡುತ್ತಾರೆ. ಹಾಗಾದಾಗ ನಾವು ಅನಸ್ಥೀಶಿಯಾ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಅನಸ್ಥೀಶಿಯಾ ಅಂದ್ರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದ್ರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ಥೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಯಾಕೆಂದರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರು ಜೀವನಾಂಶದ ಅಂಗಗಳು ನಮ್ಮ ಅನಸ್ಥೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ಥೀಶಿಯಾ ಅಂದರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಪೇಷಂಟು ಬಂದ್ರೆ ಅವ್ರಿಗೆ ಅದಕ್ಕೂ ಮುನ್ನ ನಾವು ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗಾದ್ರೆ ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ರೋಗಿಯ ಹೃದಯದ ಸ್ಥಿತಿಯನ್ನ ಮೊದಲು ನಾವು ಅರಿತಿರಬೇಕು. ಆಪರೇಷನ್ಗಿಂತ ಮೊದಲು ಯಾವ ತರ ಕೆಲಸ ಮಾಡ್ತಾ ಇದೆ, ಎಷ್ಟು ಹಾರ್ಟ್ ಫಂಕ್ಷನ್ ಮಾಡ್ತಾ ಇದೆ, ಎಷ್ಟು ಫಂಕ್ಷನ್ ಮಾಡಿದಾಗ ಎಷ್ಟು ಅರವಳಿಕೆಯನ್ನು ನಾವು ಕೊಡಬೇಕು, ಇದನ್ನು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಗೆ ರಕ್ತದೊತ್ತಡ ಎಷ್ಟಿದೆ, BP ಮೊದಲು ಆಪರೇಷನ್ಗಿಂತ ಮೊದಲು ಎಷ್ಟಿದೆ, ಅದರ ಮೇಲೆ ನಾವು ಡ್ರಗ್ಸ್ಗಳನ್ನು ಕೊಡಬೇಕಾಗತ್ತೆ, ಅದು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಇದನ್ನು ಬಿಟ್ಟು ಇನ್ನು ಕೋಆಡೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಪೇಷಂಟಿಗೆ, ಅಂದರೆ ಈ ಹಾರ್ಟಿನ ಜೊತೆಗೆ ಪೇಷಂಟಿಗೆ ಶುಗರ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ವೈಫಲ್ಯ ಇರ್ಬೋದು, ಅವನ್ನೆಲ್ಲವನ್ನು ಮೊದಲೇ ನಾವು ವಿಚಾರ ಮಾಡಿ ರೋಗಿಗೆ ಯಾವ ರೀತಿ ಅನಸ್ಥೀಶಿಯನ್ನು ಕೊಡಬೇಕನ್ನ ಮೊದಲೇ ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಯ ECO ಮತ್ತು ECG ಮಾನಿಟರಿಂಗ್ ಅನ್ನು ಸಹ ಮಾಡುತ್ತೇವೆ. ECG ಹಾರ್ಟಲ್ಲಿ ಯಾವ ತರ ಇದೆ, ರಿದಮ್ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಯಾವ ತರ ನಾವು ಔಷಧಿಯನ್ನ ಕೊಡಬೇಕು, ಆಮೇಲೆ ECG ಏನಾದರೂ ವೇರಿಯೇಷನ್ಸ್ ಇದೆಯಾ, ಇವನ್ನೆಲ್ಲ ನೋಡಿಕೊಂಡು ನಾವು ಅನಸ್ಥೀಶಿಯಾಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ರಕ್ತ ಪರೀಕ್ಷೆಯನ್ನು ಸಹ ಎಲ್ಲಾ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವನ್ನ ಪರಿಶೀಲಿಸಿ ರೋಗಿಗೆ ಸೂಕ್ತವಾದ ಅನಸ್ಥೀಶಿಯಾ ಯೋಜನೆಯನ್ನು ನಾವು ರೂಪಿಸುತ್ತೇವೆ. ಇದನ್ನ ಪರ್ಸನಲೈಸ್ಡ್ ಅನಸ್ಥೀಶಿಯಾ ಪ್ಲಾನ್ ಎಂದು ಕರೆಯುತ್ತೇವೆ.
0: ಡಾಕ್ಟರ್ ಗಣೇಶ್ ನಾಯ್ಕ್ ಅವರ, ಅಂದ್ರೆ ಈ ಕೊಡುವ ಅನಸ್ಥೇಶಿಯಾದ ಪ್ರಮಾಣ ಏನಿದೆ, ಇದು ರೋಗಿಯಿಂದ ರೋಗಿಗೆ ಭಿನ್ನವಾಗಿರ್ತದೆ, ಅವರವರ ಆರೋಗ್ಯ ಸ್ಥಿತಿಗತಿಯನ್ನ ಅವಲಂಬಿಸಿರ್ತದೆ ಅಂತ ಹೇಳ್ತೀರಿ?
3: ಹೌದು.
0: ಅದರ ಮೊದಲು ನೀವು

0: ಕೇಸ್ ಸ್ಟಡಿಯನ್ನ ಅಭ್ಯಾಸ ಮಾಡಿಕೊಂಡು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನ ನಿರ್ಧಾರ
1: ಮಾಡಿ ಪ್ಲಾನ್ ಎಂದು ಕರೆಯುತ್ತೇವೆ.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ಸರ್ಜರಿ 3-4 ಗಂಟೆ ಕಾಲ ಆಗ್ತದೆ ಅಂತ ಹೇಳಿದ್ರಿ, ಅಂದ್ರೆ ಈ ಸರ್ಜರಿ ಮುಗಿಯುವವರೆಗೂ ಒಬ್ಬ ಅನಸ್ಥೆಸಿಸ್ಟ್, ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಒಳಗಡೆನೆ ಇರ್ತಾರೆ ರೋಗಿಯ ಜೊತೆಗೆ?
1: ಹೌದು, ಹೃದಯದ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ನಾವು ಗಮನಿಸಬೇಕಾಗತ್ತೆ ಕೆಲವು ಅಂಶಗಳನ್ನ, ಅಂದ್ರೆ ಹೃದಯದ ಬಡಿತ ಇರಬಹುದು, ರೋಗಿಯ ರಕ್ತದ ಒತ್ತಡ ಎಷ್ಟಿದೆ ಅಂತ ನಮಗೆ ಗುರುತಿರಬೇಕಾಗತ್ತೆ, ಆಮೇಲೆ ಆಮ್ಲಜನಕದ ಮಟ್ಟ ಎಷ್ಟಿದೆ ಅಂತ ಗುರುತಿರಬೇಕಾಗತ್ತೆ, ಆಮೇಲೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಇರುತ್ತೆ, ಮತ್ತು ರೋಗಿಯ ತಾಪಮಾನ, ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗತ್ತೆ. ಅದರೊಳಗೆ ಈ ಹೃದಯದ ಬಡಿತವನ್ನ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇದನ್ನ ತಿಳಿಯಲು ನಾವು ರೋಗಿಗೆ ECGಯನ್ನ ರೋಗಿಯ ದೇಹಕ್ಕೆ ಅಂಟಿಸಿರ್ತೀವಿ. ಹೀಗಾಗಿ ನಮಗೆ ಸಕಾಲವಾಗಿ ರೋಗಿಯ ಎದೆ ಬಡಿತವನ್ನ ತಿಳಿಯಲು ಅನುಕೂಲವಾಗುತ್ತೆ. ಅದರಲ್ಲೂ ರೋಗಿಯ ಎದೆ ಬಡಿತ ಆಪರೇಷನ್ ಟೈಮಲ್ಲಿ ಜಾಸ್ತಿ ಆದಾಗ ಅಥವಾ ಅದು ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು, ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲು ಔಷಧಿಯನ್ನು ನಾವು ಸಕಾಲವಾಗಿ ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ರಕ್ತದೊತ್ತಡವು ಸಹ, ರಕ್ತದೊತ್ತಡವನ್ನು ನಾವು ಪರಿಶೀಲಿಸಲು ಒಂದು ಇನ್ವೇಸಿವ್ ಮಾನಿಟರಿಂಗ್ ಅಂತ ಲೈನ್ ಅಂತ ಹಾಕೊಳ್ತೀವಿ.

0: ಆವಾಗ ಆಪರೇಷನ್ ಮಾಡೋ ಟೈಮಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅದು ಜಾಸ್ತಿ ಆದಾಗ ಅದನ್ನು ಕಡಿಮೆ ಮಾಡಲು, ಕಡಿಮೆ ಆದಾಗ ಅದನ್ನು ಜಾಸ್ತಿ ಮಾಡಲು ನಾವು ಸೂಕ್ತವಾದ ಔಷಧವನ್ನು ಕೊಟ್ಟು ರೋಗಿಯ ಹೃದಯ ಸ್ಟೇಬಲ್ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತದೆ. ಇನ್ನು ಆಮ್ಲಜನಕದ ಮಟ್ಟ ಅಂತ ಹೇಳ್ತೀವಿ, ಅದು ಶರೀರದಲ್ಲಿ ಬಹಳ ಇಂಪಾರ್ಟೆಂಟ್. ಶಸ್ತ್ರಚಿಕಿತ್ಸಾ ಟೈಮಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆದರೆ ರೋಗಿಗೆ ಬಹಳ ತೊಂದರೆ ಆಗುತ್ತೆ. ಅದನ್ನು ಕಡಿಮೆ ಆದಾಗ ಶ್ವಾಸಕೋಶದ ಮಷೀನಿಗೆ ನಾವು ಏನು ಅಟ್ಯಾಚ್ ಮಾಡಿರ್ತೀವೋ ಆ ಆಮ್ಲಜನಕವನ್ನು ಜಾಸ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಆಮ್ಲಜನಕದ ಮಟ್ಟ ಶರೀರದಲ್ಲಿ ಇರುವ ಹಾಗೆ ನೋಡಿಕೊಳ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಹೇಳ್ತೀವಿ. ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ರೋಗಿಯನ್ನ ಯೂಶುವಲಿ ವೆಂಟಿಲೇಟರ್ ಅಂದ್ರೆ ಶ್ವಾಸಕೋಶದ ಮಷೀನಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ರೋಗಿಯನ್ನ ಅದು ಸರಿಯಾಗಿ ಉಸಿರಾಡಿಸುತ್ತದೆಯೋ ಇಲ್ಲವೋ ಅದನ್ನು ತಿಳಿಯಲು ನಾವು ಈ ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅನ್ನ ಅಂಟಿಸಿರ್ತೇವೆ. ಹಾಗೆಯೇ ರೋಗಿಯ ತಾಪಮಾನವೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿ ಏರ್ ಕಂಡೀಷನ್ ಆಗಿರುತ್ತೆ, ಹವಾನಿಯಂತ್ರಿತ ಕೊಠಡಿ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ರೋಗಿಯ ತಾಪಮಾನ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಅದನ್ನ ಸರಿಯಾಗಿಡಲು ನಾವು ತಾಪಮಾನದ ಇದನ್ನ ಅಟ್ಯಾಚ್ ಮಾಡಿರ್ತೇವೆ. ಈ ರೀತಿಯಲ್ಲಿ ನಾವು ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೋಡ್ಕೊಳ್ತೇವೆ.
1: ಅಂದ್ರೆ ಶಸ್ತ್ರಚಿಕಿತ್ಸೆಯ ಕಾರ್ಯ ಪೂರ್ತಿ ಆಗುವವರೆಗೂ ಶಸ್ತ್ರಚಿಕಿತ್ಸಾ ತಂಡದ ಜೊತೆಗೆ ತಾವು ಇದ್ದೇ ಇರ್ತೀರಿ ಅಂತ ಹೇಳ್ತೀರಿ.
0: ಹೌದು
1: ಡಾಕ್ಟರ್. ಸಾಮಾನ್ಯವಾಗಿ ಒಬ್ಬ ಕಾರ್ಡಿಯಕ್ ಸರ್ಜರಿ ಆದಂತ ಮನುಷ್ಯನಿಗೆ ಎಷ್ಟು ಗಂಟೆಗಳ ನಂತರ ಎಚ್ಚರ ಬರ್ತದ ಅಂತ ಹೇಳ್ತೀರಿ?
0: ಯೂಶುವಲಿ ಏನಾಗುತ್ತಂದ್ರೆ ಬೇರೆ ಆಪರೇಷನ್ ತರ ಆಗಲ್ಲ ಹೃದಯ ಶಸ್ತ್ರಚಿಕಿತ್ಸೆ. ಹೃದಯ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು ಒಂದು ಅಥವಾ ಎರಡು ದಿನಗಳ ಕಾಲ ರೋಗಿಯನ್ನು ICUಯಲ್ಲಿ ಮಾನಿಟರಿಂಗ್ ಕೇರ್ ಅಲ್ಲಿ ಇಡಬೇಕಾಗತ್ತೆ. ಯೂಶುವಲಿ ನಾವು ಪೇಷಂಟ್ಗೆ 24-42 hours ಪೇಷಂಟ್ ಅನ್ನ ಶ್ವಾಸಕೋಶದ ಮಷೀನಿನಲ್ಲಿ ಇಟ್ಟಿರ್ತೇವೆ. ಯಾಕಂದ್ರೆ ಆ ಟೈಮಲ್ಲೂ ಸಹ ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ಬೋದು, ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗ್ಬೋದು, ಹಾಗೆ ಅವನ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ಬೋದು, ತಾಪಮಾನ ಕಡಿಮೆ ಆಗ್ಬೋದು. ಇವೆಲ್ಲ ಹೇಗೆ ನಾವು ಸರ್ಜರಿಯಲ್ಲಿ ಹೇಗೆ ಮಾನಿಟರ್ ಮಾಡ್ತೀವೋ ಹಾಗೇನೆ ಪೋಸ್ಟ್ ಆಪ್ ಕೇರಲ್ಲೂ ಸಮಾನವಾಗಿ ಮಾನಿಟರ್ ಮಾಡಬೇಕಾಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ಗೆ ತೊಂದರೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆದ್ರಿಂದ ನಾವು ಯಾವ ರೀತಿ ಪೇಷಂಟ್ ಅನ್ನ ಒಂದು ಅಥವಾ ಎರಡು ದಿನಗಳ ಕಾಲ ಗ್ರೇಟ್ ಮಾನಿಟರ್ ಕೇರ್ ಅಲ್ಲೇ ಇಡಬೇಕಾಗುತ್ತೆ ಪೇಷಂಟ್ ಅನ್ನ. ಅದಾದ ಮೇಲೆ ಎರಡು ದಿನಗಳ ಆದ ಮೇಲೆ ಪೇಷಂಟ್ ಅನ್ನ ICUಯಿಂದ ತೆಗೆದು ವಾರ್ಡಿಗೆ ಶಿಫ್ಟ್ ಮಾಡುವಂತ ಇದನ್ನ ಮಾಡ್ತೇವೆ.
1: ಇನ್ನೊಂದು ನಾವು ಕೇಳ್ತಿರ್ತೀವಿ, ಆಪರೇಷನ್ ಮಾಡುವಾಗ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನ್ ಮೇಲೆ ಮಲಗಿಸಿರ್ತಾರೆ ಅಂತ ಕೇಳ್ತೀವಿ, ಏನಿದು ಈ ಮಷೀನ್ನ ಕಾರ್ಯವೈಖರಿ ಏನು?
0: ಕೆಲವೊಂದು ಹಾರ್ಟ್ ಸರ್ಜರಿಗಳಲ್ಲಿ ಬೇರೆ ಬೇರೆ ತರ ಸರ್ಜರಿ ಇರುತ್ತವೆ. ಒಂದು ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕವಾಟ ಬದಲಾವಣೆ ಅಂತ ಹೇಳ್ತೀವಿ, ಇನ್ನು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ತರ ಸರ್ಜರಿಗಳು ಇರ್ತವೆ. ಅದರಲ್ಲಿ ಈ ಕೊರೋನರಿ ಆರ್ಟರಿ ಸರ್ಜರಿ ಏನಂತ, ಇದಕ್ಕೆ ನಾವು ಯೂಶುವಲಿ ಆಗಿ ಕಾರ್ಡಿಯಾಕ್ ಬೈಪಾಸ್ ಮಷೀನ್ ಅನ್ನ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಇದನ್ನ ಬೀಟಿಂಗ್ ಹಾರ್ಟ್ ಅಲ್ಲಿ ನಾವು ಆಕ್ಟೋಪಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸಿ ಮಾಡಬಹುದು. ಏನಾದರೂ ಎಮರ್ಜೆನ್ಸಿ ಆದ್ರೆ ಕೊರೋನರಿ ಆರ್ಟರಿ ಮಾಡೋ ಟೈಮಲ್ಲಿ ಆವಾಗಷ್ಟೇ ಕಾರ್ಡಿಯಾಕ್ ಬೈಪಾಸ್ಗೆ ಹೋಗ್ತೀವಿ. ಈ ಕವಾಟ ಬದಲಾವಣೆ ಇರ್ಬೋದು ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಇರೋದು, ಆವಾಗ ಎದೆ ಬಡಿತವನ್ನ ನಿಲ್ಲಿಸಿಯೇ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಹಾರ್ಟ್ ಲಂಗ್ ಮಷೀನ್ ಅಂತ ಹೇಳಿದ್ರೆ ಏನಂತಂದ್ರೆ ಶ್ವಾಸಕೋಶ ಏನ್ ಕೆಲಸ ಮಾಡುತ್ತೋ ಆ ಕೆಲಸವನ್ನ ಹಾರ್ಟ್ ಲಂಗ್ ಮಷೀನ್ ಮಾಡುತ್ತೆ. ಒಂದು ಸಲ ನಾವು ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಹಾಕಿದ್ರೂ ಸಹ ರೋಗಿಯಲ್ಲಿ ಆಕ್ಸಿಜನ್ ಮಟ್ಟ, ಅವ್ರದ್ದು ಆಸಿಡ್ ಬೇಸ್ ಬ್ಯಾಲೆನ್ಸ್ ಇರ್ಬೋದು, ಅವನ್ನೆಲ್ಲವನ್ನ ಕನ್ಸಿಸ್ಟೆಂಟ್ ಆಗಿ ಅವ್ರಿ 30 minutes ನಾವು ನೋಡ್ತಾ ಇರಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಟ್ರೀಟ್ಮೆಂಟ್ ಅನ್ನ ಔಷಧಿಯನ್ನ ಸಕಾಲವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ರೋಗಿಗೆ ತೊಂದರೆ ಆಗುವ ಚಾನ್ಸ್ ಬಹಳ. ಮೇನ್ ಆಗಿ ಮೆದುಳಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಬೈಪಾಸ್ ಟೈಮಲ್ಲಿ. ಮೆದುಳಿನ ರಕ್ಷಣೆಯನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅಷ್ಟೇ ಪರ್ಫ್ಯೂಷನ್ ಪ್ರೆಷರ್ ಅಂತ ಇರುತ್ತೆ, ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಕಡಿಮೆ ಆದಲ್ಲಿ ಸೂಕ್ತವಾದ ಔಷಧಿಯನ್ನ ಕೊಟ್ಟು ಮಾನಿಟರ್ ಮಾಡಬೇಕಾಗತ್ತೆ.
1: ಅಂದ್ರೆ ಹಾರ್ಟ್ ಲಂಗ್ ಮಷೀನ್ ಮೇಲೆ ಈ ಹೃದಯವನ್ನ ಶಿಫ್ಟ್ ಮಾಡಿದಾಗ ನೀವು ಸರ್ಜರಿ ಮಾಡಿದ್ಮೇಲೆ ಮತ್ತೆ ಹೃದಯವನ್ನ ವ್ಯಕ್ತಿಗೆ ಹಾಕ್ತೀರಿ?
0: ಹೌದು, ಸರ್ಜರಿ ಮಾಡಾದ ಮೇಲೆ ಮತ್ತೆ ಹೃದಯಕ್ಕೆ ಜೀವ ಬರಲು ಮತ್ತೆ ಬೇರೆ ಔಷಧಿಯನ್ನ ಕೊಟ್ಟು ಆ ಮಷೀನ್ ಅನ್ನ ಆಫ್ ಮಾಡಿ ಹೃದಯಕ್ಕೆ ಜೀವ ಬರುವ ಹಾಗೆ ಮಾಡ್ತೀವಿ.
1: ಅಂದ್ರೆ ಆವಾಗೂ ಕೂಡ ಅನಸ್ಥೆಸಿಸ್ಟ್ ಪಾತ್ರ ಬಹಳ ಮುಖ್ಯ.
0: ಹೌದು, ಆವಾಗಲೂ ಕೂಡ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆವಾಗ ಬೈಪಾಸ್ ಮಷೀನ್ ಇಂದ ರೋಗಿ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಹಾರ್ಟಿಗೆ ಏನಾದರೂ ತೊಂದರೆ ಆಗ್ಬೋದು, ರಿದಮ್ ಡಿಸ್ಟರ್ಬೆನ್ಸ್ ಅಂತ ಆಗ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಇದು ಮಾಡಿ ಸರಿಯಾದ ಸೂಕ್ತವಾದ ಔಷಧಿಯನ್ನು ಕೊಡಬೇಕಾಗತ್ತೆ. ಹೀಗೆ ರಕ್ತದೊತ್ತಡ ಸಹ ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆ ಸಮಯದಲ್ಲೂ ಸಹ ಸರಿಯಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆಮೇಲೆ ಮೊದಲು ಕೆಲವು ರೋಗಿಗಳ ಕಂಡೀಷನ್ ಸರಿ ಇರಲ್ಲ, ಕೆಲವು ಹಾರ್ಟ್ ಕಂಡೀಷನ್ಸ್ಗಳು ಸರಿ ಇರಲ್ಲ, ಪ್ರಿಯೋಪೆ ಸರಿ ಇರಲ್ಲ, ಅಂತ ಪೇಷಂಟ್ಗೆ ಇನ್ನೂ ವಿಜಿಲೆಂಟ್ ಕೇರ್ ಆ್ಯಂಡ್ ಮಾನಿಟರಿಂಗ್ ಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಶಸ್ತ್ರಚಿಕಿತ್ಸೆ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಒಬ್ಬ ವ್ಯಕ್ತಿಗೆ ಇಂಥ ದಿನ ಅಂತ ಸರ್ಜರಿ ಫಿಕ್ಸ್ ಆದಾಗ ಅವರನ್ನ ಮುಂಚಿತವಾಗಿ ತಾವೇನಾದ್ರೂ ಕೌನ್ಸಿಲಿಂಗ್ ಅಥವಾ ಅವ್ರ ಜೊತೆ

0: ಒಂದು ಆಪ್ತ ಸಮಾಲೋಚನೆ, ಅವ್ರಿಗೊಂದು ಮಾರಲ್ ಸಪೋರ್ಟ್, ಈ ತರದಲ್ಲಿ ಏನಾದ್ರೂ ಹಮ್ಮಿಕೊಂಡಿರ್ತೀರಾ?
1: ಹೌದು ಹೌದು, ಪ್ರೀ ಅನಸ್ಥೆಟಿಕ್ ಕೇರ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಕರೆಕ್ಟ್ ಆಗಿ ಒಂದು ದಿನದ ಅಥವಾ ಎರಡು ದಿನ ಮೊದಲು ಯಾವ ಪೇಷಂಟ್ ಅನ್ನ ನಾವು ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಳ್ಳುತ್ತೇವೆ, ಆವಾಗ ನಾವು ವಾರ್ಡಿಗೆ ಹೋಗಿ ರೋಗಿ ಹತ್ರ ಮಾತಾಡಿ ಈ ತರ ಇದೆ, ಈ ತರ ಕಂಡೀಷನ್ ಇದೆ, ಈ ತರ ಮಾಡ್ತೀವಿ ನಾವು ಅಂತ ಎಲ್ಲ ವಿವರವಾಗಿ ಹೇಳಿರ್ತೇವೆ. ಅದಕ್ಕೆ ರೋಗಿಯು ಸೂಕ್ತವಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಈ ರೀತಿಯನ್ನು ಮಾಡಿ ನಾವು ಸೂಕ್ತವಾದ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಪರೇಷನ್ ತಗೊಳ್ಳೋ ಟೈಮಲ್ಲೂ ಸಹ ಎಲ್ಲ ರೀತಿಯ ಮಾನಿಟರಿಂಗ್ ಕೇರ್ಗಳು, ಆಮೇಲೆ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ವೋ, ಏನಾದ್ರು ಎಮರ್ಜೆನ್ಸಿ ಆದರೆ ಅದಕ್ಕೆ ಬೇಕಾದಂಥ ಔಷಧಿ, ಅದಕ್ಕೆ ಬೇಕಾದಂಥ ಇದು ಎಲ್ಲವನ್ನು ತಂತ್ರಜ್ಞರು ಇಟ್ಟಿರುತ್ತಾರೆ. ಈ ರೀತಿ ಮಾಡಿ ನಾವು ಪೇಷಂಟ್ಗಳನ್ನ ಆಪರೇಷನ್ಗೆ ಥಿಯೇಟರ್ಗೆ ತಗೊಳ್ತೇವೆ.
0: ಅಂದ್ರೆ ಮಾನಸಿಕವಾಗಿ ಅವರಿಗೆ ಒಂದು ಧೈರ್ಯವನ್ನ ಹೇಳಿರ್ತೀವಿ,
1: ಧೈರ್ಯವನ್ನ ಹೇಳಿರ್ತೀವಿ,
0: ಅಂದಾಗ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ.
1: ಹೌದು,
0: ಇದಕ್ಕೆ
1: ಈ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಅನಸ್ಥೆಟಿಸ್ಟ್ ಕಾಣಿಸದೆ ಇರಬಹುದು, ಆದರೆ ಪ್ರತಿ ಹೃದಯದ ಬಡಿತದ ಹಿಂದೆ ನಮ್ಮ ಎಚ್ಚರಿಕೆಯನ್ನೀಗ ಇದ್ದೇ ಇರುತ್ತದೆ.
0: ಖಂಡಿತವಾಗಿಯೂ, ಯಾಕೆಂದ್ರೆ ಅನಸ್ಥೆಸಿಸ್ಟ್ ಇಲ್ಲ ಅಂದ್ರೆ ಸರ್ಜರಿ ಸಾಧ್ಯನೇ ಇಲ್ಲ. ಅವರ ಪಾತ್ರ ಬಹಳ ಹಿರಿದಾದದ್ದು, ಮತ್ತೆ ರೋಗಿಯ ಒಂದು ಸ್ಥಿತಿಗತಿಯನ್ನ ನೋಡಿ ಅವರಿಗೆ ಕೊಡಬೇಕಾದಷ್ಟು ಅನಸ್ಥೇಶಿಯಾ ಕೊಡುವಲ್ಲಿ ಕೂಡ ಒಬ್ಬ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ.
2: ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಷಯ ಕುರಿತಂತೆ ಇದುವರೆಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
5: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
6: ನಮಸ್ಕಾರ.
5: ಮೇಡಮ್, ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತೇಳಿ?
6: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ಕಾಲ, ಅಂದರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
5: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂಥ ಉದ್ದೇಶಗಳು ಏನು ಅಂತೇಳಿ?
6: ನಮ್ಮದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
5: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
6: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 200,000 ಮೆಟ್ರಿಕ್ ಟನ್ ತಲುಪಿದೆ.
5: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ

0: ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
1: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಎರಡು ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, ಎರಡು ಥರದ ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತು ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
0: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡ್ತದೆ ಅಂತೇಳಿ?
1: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನು, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಮೀನುಗಾರರು.
0: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರ್ಬೋದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂಥವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂಥ ಸಾಧನಗಳಿರ್ಬೋದು ಇದನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದರೂ ಪ್ರೋತ್ಸಾಹಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ಥರ ಏನಾದರೂ ಆಗಿದೆ ಅಂತೇಳಿ?
1: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ, ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನು ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದರೆ ಮೀನು ತುಂಬ ಬೇಗ ಕೆಡುವಂಥ ಆಹಾರ, ಇದನ್ನು ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನು ಜೋಪಾಸನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಉತ್ಪಾದನೆ ಮಾಡಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಿದ್ದೇವೆ. ಮತ್ತೆ ಮೀನನ್ನು ಹಿಡಿದು ತಂದ ರಫ್ತು ಮಾಡಬಹುದಾದಂಥ ಮೀನುಗಳನ್ನು ಎಲ್ಲ ಶೇಖರಣೆ ಮಾಡಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದರೆ ಆ ಘಟಕಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನು, ಅಂದರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರರಿಗೆ ನಾವು ಹಳೆಯ ಅವರ ಬೋಟನ್ನು ಬದಲಿಗೆ, ಅಂದರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನು ಖರೀದಿ ಮಾಡಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಆ್ಯಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ, ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
0: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ?
1: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನು ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1,500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ

0: ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1,500 ಮತ್ತು ರಾಜ್ಯ ಸರ್ಕಾರದಿಂದ 1,500 ಒಟ್ಟು 3,000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟ್ಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನು ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1,380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ, ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟ್ರಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟ್ರಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು

0: ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೆ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ಇಬ್ಬರು ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ಧಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಎಂಟರ್

0: ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26ರವರೆಗೆ ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32ರ ಸುತ್ತಿನ ಪಂದ್ಯದಲ್ಲಿ ಹೆಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32ರ ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳಿಂದ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಚಿನ್ಮಯ್ ಹಾಗೂ ರೀಟಾ ಹಾಡಿರುವ ಸಂಗಮ ಚಿತ್ರದ ಹಾಡು.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಾರ್ತಿಕ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಲ್ಯೂಟ್ ಚಿತ್ರದ ಒಂದು ಹಾಡು. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಸಾಯಿ ಕಾರ್ತಿಕ್ ಅವರ ಸಂಗೀತವಿದೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ತಾಮ್ರಧ್ವಜ ತನ್ನ ಪರಾಕ್ರಮದಿಂದ ಬಾಹುಬಲದಿಂದ ಹಂಸಧ್ವಜನೇ ಮೊದಲಾದಂತಹ ಶ್ರೇಷ್ಠ ಶತ್ರು ರಾಜರನ್ನು ಯುದ್ಧದಲ್ಲಿ ಗೆದ್ದಿದ್ದಾನೆ. ಕೃಷ್ಣಾರ್ಜುನರನ್ನು ಕೂಡ ಸೋಲಿಸಿದ್ದಾನೆ. ಧರ್ಮರಾಯನ ಅಶ್ವಮೇಧಯಾಗದ ಕುದುರೆಯನ್ನು ಕಟ್ಟಿ ಅದನ್ನು ತನ್ನ ತಂದೆಯಾದಂತಹ ಮಯೂರಧ್ವಜನ ಬಳಿಗೆ ತಲುಪಿಸಿದ್ದಾನೆ ಅನ್ನುವಂತಹ ಕಥಾಭಾಗ. ಕಿಂಚಿತ್ ಪೂರ್ವಕಥಾ ಸಂಗತಿ, ಮಣಿಪುರದಿಂದ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಹೊರಟಿದೆ. ಆ ಕುದುರೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣಾರ್ಜುನರು, ಅವರ ಜೊತೆ ಬಭ್ರುವಾವನ, ಅವನ ಜೊತೆ ವೃಷಕೇತು, ಹಂಸಧ್ವಜ, ಅನುಸಾಲ್ವ ಮೊದಲಾದಂತಹ ಅತಿರಥ ಮಹಾರಥರೆಲ್ಲರೂ ಕೂಡ ಹೊರಟಿದ್ದಾರೆ. ಅದು ಮುಂದೆ ಮುಂದೆ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಮುಂದೇನಾಯಿತು, ಆ ಕುತೂಹಲಕರವಾದಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳುವಂತ ಜನಮೇಜಯ ಮಹಾರಾಜರು ಮಹರ್ಷಿಗಳಾದಂತಹ ಜೈಮಿನಿಗಳನ್ನು ಕೇಳ್ತಾರೆ.

ಜನಮೇಜ ಮಹಾರಾಜ ಜೈಮನಿ ಮಹರ್ಷಿಗಳನ್ನು ಕುರಿತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುದ್ಧವಾದಂತಹ ಶ್ರೇಷ್ಠವಾದಂತಹ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದ ಮೇಲೆ ಮಲಯ ಅಚಲದ ಸುಂದರವಾದ ತಂಪಾದಂತಹ ಗಾಳಿ ಬೀಸ್ತಾ ಇದೆ. ಅದರ ಮೇಲೆ ಬೆಳ್ದಿಂಗಳ ಹಾಸು ಅದರ ಮೇಲೆ ಬಿದ್ದಿದೆ, ಜೊತೆಗೆ ಸುಮಧುರವಾದಂತಹ ಸುಗಂಧಭರಿತವಾದಂತಹ ಹೂವು. ಅದು ಎಷ್ಟು ಸೊಗಸಾಗಿ ಮನೋಹರವಾಗಿ ಕಾಣುತ್ತೆ ಅದನ್ನು ಬಣ್ಣಿಸೋದಕ್ಕೆ ಆಗೋದಿಲ್ಲ. ಹಾಗೆಯೇ ಆಶ್ಚರ್ಯಕರವಾಗಿರುವಂತಹ ಪುಣ್ಯಪ್ರದವಾಗಿರುವಂತಹ ಈ ಕೃಷ್ಣನ ಚರಿತಾಮೃತ, ಅದನ್ನು ಹೇಳೋದವರು ಮಹರ್ಷಿಗಳು. ನಾವು ಕೇಳ್ತಾ ಇದ್ದೀವಿ ಇಂತಹ ಶ್ರೇಷ್ಠವಾದಂತಹ ಕೃಷ್ಣನ ಚರಿತಾಮೃತೆಯನ್ನು ಕೇಳೋದ್ರಿಂದ ತೃಪ್ತಿ ಆಗುತ್ತದೆಯೇ? ಎಲ್ಲಿಗೂ ಕೂಡ ತೃಪ್ತಿ ಆಗೋದಿಲ್ಲ. ಅಂತಹ ಶ್ರೇಷ್ಠವಾದಂತಹ ಕಥೆಯನ್ನು, ಮುಂದಿನ ಕಥೆಯನ್ನು ಹೇಳಿ ತಾವು ಮಹರ್ಷಿಗಳೇ ಅಂತ ಕೈ ಮುಗಿದುಕೊಂಡು ಜನಮೇಜಯ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.

ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಅದಕ್ಕೆ ಬೆಂಗಾವಲಾಗಿ ಬಬ್ರುವಾಹನ ಇದ್ದಾನೆ. ಮತ್ತು ಕೂಡ ಆ ಸೈನ್ಯದ ರಕ್ಷಣೆ ಮಾಡುವುದಕ್ಕೋಸ್ಕರ ಕೃಷ್ಣ ಅರ್ಜುನರು ಅವರು ಕೂಡ ಇದ್ದಾರೆ. ಇದರ ಮಧ್ಯದಲ್ಲಿ ಹಸ್ತಿನಾವತಿಯಲ್ಲಿ ಧರ್ಮರಾಜ ಏನಾಗಿದ್ದಾನೋ ಏನೋ, ಏನು ಚಿಂತೆ ಮಾಡ್ತಿದ್ದಾನೋ ಅಂತ ಅವನಿಗೆ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಹಸ್ತಿನಾಪುರಕ್ಕೆ ಭೀಮಸೇನನ್ನು ಶ್ರೀಕೃಷ್ಣ ಕಳುಹಿಸಿದ್ದಾನೆ. ಅನಂತರ ಈ ಯಜ್ಞಾಶ್ವವನ್ನು ಹಿಂಬಾಲಿಸ್ಕೊಂಡು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಸೈನ್ಯವನ್ನು ನೋಡಿ ದೇವತೆಗಳು ಕೂಡ ಬೆರಗಾಗ್ತಾ ಇದ್ದಾರೆ. ಹೀಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಒಂದು ಶರದೃತು ಪ್ರಾಪ್ತವಾಗ್ತಾ ಇದೆ.

ರಾಜಹಂಸಗಳೆಲ್ಲ ಸಂಚಾರವನ್ನು ಮಾಡ್ತಾ ಇದೆಯಂತೆ. ವರ್ಷಾಕಾಲದಲ್ಲಿದ್ದಂತಹ ಆ ಪ್ರವಾಹಗಳೆಲ್ಲ ಅಡಗಿ ತಿಳಿನೀರಿನ ಪ್ರವಾಹ ಹರಿಯಲಾರಂಭಿಸ್ತಾ ಇದೆ. ಆಕಾಶ ನಿರ್ಮಲವಾಗಿದೆ, ಮತ್ತು ಬಿಳಿಯ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಸೂರ್ಯ ಚಂದ್ರರ ಕಿರಣಗಳು ಕೂಡ ನಿರ್ಮಲವಾಗಿದೆ. ಆಕಾಶದಲ್ಲಿ ನಕ್ಷತ್ರಗಳು ತುಂಬ ಹೊಳಿ ಹೊಳಿತಾ ಇದೆಯಂತೆ. ಹೀಗೆ ಪದ್ಮಪುಷ್ಪಗಳ ಮಕರಂದವನ್ನು ಹುಡುಕಿಕೊಂಡು ದುಂಬಿಗಳು ಅರಸ್ತಾ ಇದೆ. ಬೆಟ್ಟಗಳೆಲ್ಲ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆಯಂತೆ. ಅದನ್ನು ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ದಿಗ್ವನಿತೆಯರ ಸೆರಗಗಳನ್ನು ಸೆಳೆದ ಹಾಗೆ ಆ ಬೆಟ್ಟಗಳು ಕಾಣಿಸ್ತಾ ಇವೆ ಎಂಬುದಾಗಿ ಆ ಶರದೃತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹಾಗೇನೆ ಆ ನದಿಯನ್ನು ಒಂದು ವಧುವಿಗೆ ಹೋಲಿಸ್ತಾ ಇದ್ದಾನೆ ಕವಿ.

ಅಶ್ವಮೇಧಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಆ ಸಂದರ್ಭದಲ್ಲಿ ಒಂದು ಶರದ್ ಋತು ಪ್ರಾಪ್ತವಾಗಿದೆ. ಆ ಕವಿ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವನ ಕಲ್ಪನಾಶಕ್ತಿ, ಅವನ ಆ ವರ್ಣನೆಯ ವಿಶ್ವರೂಪ ದರ್ಶನವನ್ನು ನಾವಿಲ್ಲಿ ಮಾಡಬಹುದು. ಶರದ್ ಋತುವಿನಲ್ಲಿ

ಆ ಶರದ್ ಋತುವಿನಲ್ಲಿ ನದಿಗಳ ಅಬ್ಬರವೆಲ್ಲ ಕಡಿಮೆಯಾಗಿದೆ, ಅದರ ಬಗ್ಗಡವೆಲ್ಲ ಹೋಗಿ ತಿಳಿಯ ನೀರು ಕಾಣಿಸ್ತಾ ಇದೆಯಂತೆ. ಸನ್ ಮನುಷ್ಯ ಮನೋ ಯಥಾ ಎಂಬುದಾಗಿ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಈ ನದಿ ಎಂಬುವಂತಹದ್ದು ವಧು ಇದ್ದ ಹಾಗೆ ಅದು ತನ್ನ ಪತಿಯಾದಂತಹ ಸಮುದ್ರ ರಾಜನನ್ನು ಕುರಿತು ಹೋಗ್ತಾ ಇದೆಯಂತೆ. ಆ ನದಿಯೇ ವಧು ರೂಪಕಾಲಂಕಾರವನ್ನು ಕವಿ ಅತ್ಯಂತ ಚಮತ್ಕಾರವಾಗಿ ಇಲ್ಲಿ ಬಳಸ್ತಾ ಇದ್ದಾನೆ. ಆ ನದಿಯ ಮರಳ ದಿನ್ನೆಗಳೇ ನದಿ ವಧುವಿನ ನಿತಂಬ, ಆ ಮೀನುಗಳೇ ಅವಳ ಕಣ್ಣುಗಳು, ಹಂಸಗಳಂತೆ ನಡೆ, ಸುಳಿಗಳೇ ಹೊಕ್ಕಳು, ಚಕ್ರವಾಕಗಳೇ ಸನಗಳು, ಕಮಲವೇ ಮುಖ, ಸೆಳವೇ ಸೊಂಟ, ಶಂಖಗಳಂತಹ ಕಂಠ, ಅಲೆಗಳೇ ತ್ರಿವಳಿ, ಪಾಚಿಯೇ ಕೂದಲು, ಹೀಗೆ ಸುಂದರವಾದ ಪ್ರವಾಹವೇ ಸೌಂದರ್ಯದ ಪ್ರಕಾಶ. ಈ ರೀತಿಯಾಗಿ ಇರುವಂತಹ ಆ ನದಿ ವಧು ತನ್ನ ಪತಿಯಾದಂತಹ ಸಮುದ್ರ ರಾಜನ ಬಳಿಗೆ ನಿಧಾನವಾಗಿ ಹೋಗ್ತಾ ಇದ್ದಾಳೆ. ಅವಳು ಖಂಡಿತವಾಗಿಯೂ ಕೂಡ ತನ್ನ ಪತಿಯನ್ನು ಸೇರ್ತಾಳೆ, ಸೇರದೆ ಬಿಡೋದೇ ಇಲ್ಲ ಎಂಬುದಾಗಿ ಆ ಶರದ್ ಋತುವಿನಲ್ಲಿ ಅಲ್ಲಿಯ ನದಿಗಳು ಪ್ರಕಾಶಮಾನವಾಗಿ ಹೀಗೆ ತೋರ್ತಾ ಇದೆ.

ಸಮಯದಲ್ಲಿ ಆಕಾಶದಲ್ಲಿ ಬಿಳಿ ಮೋಡಗಳು ಕಾಣಿಸ್ಕೊಳ್ತಾ ಇದೆ ಅಂತೆ. ಈ ಬಿಳಿ ಮೋಡಗಳು ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಇದ್ದಂತಹ ಕರಿ ಮೋಡಗಳಿಗೆ ನಾಚಿಕೆ ಆಗ್ಬಿಡ್ತಂತೆ, ನಾಚಿಕೆ ಆಗಿ ಅದು ಬಿಳುಪಾಯಿತು ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಬಿದ್ದಂತಹ ಮಳೆಯಿಂದ ಆ ಚಂದ್ರಕಾಂತ ಶಿಲೆಗಳೆಲ್ಲ ಕರಗಿಬಿಟ್ಟು ನೀರಾಗಿ ಹರಿದಿದೆಯಂತೆ. ಚಂದ್ರಕಾಂತ ಶಿಲೆಗಳ ನೀರು ಅತ್ಯಂತ ಪರಿಶುದ್ಧವಾದಂತಹದ್ದು, ಆ ನದಿ ಅತ್ಯಂತ ಪರಿಶುದ್ಧವಾಗಿ ಹರಿತಾ ಇದೆ. ಅದನ್ನು ನೋಡಿ ಕಪ್ಪಾದಂತಹ ಮೋಡಗಳ ನಾಚಿ ಬೆಳ್ಳಗಾಗಿದೆಯೋ ಎಂಬಂತೆ ಬೆಳ್ಳಗಿರುವಂತಹ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಈ ಶರದೃತುವಿನಲ್ಲಿ ಎಲ್ಲ ಕಡೆ

ಗಳಲ್ಲಿಯೂ ಕೂಡ ಆ ಭತ್ತದ ತೆನೆಗಳು ಅದು ತುಂಬಿ ಬಂದಿದೆಯಂತೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಭೂದೇವಿಯ ಹರಿದ್ರಾಶೋಭಿತಳು ಎಂಬಂತೆ ಅದು ತೋರ್ತಾ ಇದೆಯಂತೆ. ಇಂತಹ ಸುಂದರವಾದಂತಹ ಶರದ್ ಋತು, ಆ ಶರದ್ ಋತುವಿನಲ್ಲಿ ಕುದುರೆ ಮುಂದೆ ಮುಂದೆ ಹೋಗ್ತಾ ಇದೆ. ಈ ಎಲ್ಲ ವೀರ ಭಟರು ಕೂಡ ಆ ಕುದುರೆಯನ್ನು ಹಿಂಬಾಲಿಸ್ತಾ

ಆ ಯುದ್ಧಾಶ್ವ ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಮೈದಾನ ಪ್ರದೇಶದಲ್ಲಿ ಸಂಚರಿಸ್ತಾ ಇದೆಯಂತೆ. ಅದನ್ನು ಕವಿ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಒಂದು ಯಜ್ಞದ ಅಶ್ವ ಹೇಗಿದೆ ಅಂತ ಹೇಳಿದ್ರೆ ವಿಟನಂತೆ ಇದೆಯಂತೆ. ವಿಟನಂತೆ ಕಾಂತಾರ ತಲ ಸದ್ವಿಲಾಸ ಪರ್ಯಟನದಿಂದ ಅಂತ. ಯಾವ ರೀತಿಯಾಗಿ ಆ ಕಾಂತ ರಥ ಲಸದ್ ಆ ಪ್ರಿಯತಮನ ಜೊತೆ ಯಾವ ರೀತಿ ವಿಟ ಹೋಗ್ತಾನೆಯೋ ಹಾಗೆ ಕಾಂತಾರ ತಲ ಸದ್ವಿಲಾಸ ಆ ಕಾಡಿನಲ್ಲಿ ಸಂಚರಿಸ್ತಾ ಇದೆಯಂತೆ. ಮತ್ತೆ ಕವೀಂದ್ರನಿಗೆ ಹೋಲಿಸ್ತಾ ಇದ್ದಾನೆ, ಶ್ರೇಷ್ಠನಾದ ಕವಿಗೆ ಇಲ್ಲಿ ಅಶ್ವವನ್ನು ಹೋಲಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಕವಿ ತನ್ನ ಚಾತುರ್ಯವಾದಂತಹ ಪದರಚನೆಯಿಂದ ವಿವಿಧವಾದಂತಹ ವಿಷಯಗಳನ್ನು ವರ್ಣನೆ ಮಾಡ್ತಾನೆಯೋ ಹಾಗೆ ತನ್ನ ಪದವಿನ್ಯಾಸ ಕುದುರೆಯ ಪದವಿನ್ಯಾಸಗಳಿಂದ ಅದು ಸುಂದರವಾಗಿ ಅದು ಸಂಚರಿಸ್ತಾ ಇದೆ. ಯಾವ ರೀತಿಯಾಗಿ ಭಟ ಒಬ್ಬ ಸೈನಿಕ ಎಲ್ಲ ಕಡೆಗಳು ಭೂಮಿ ಮೇಲೆ ಸಮುದ್ರ ಮಧ್ಯದಲ್ಲಿ ಅಥವಾ ಬೆಟ್ಟ ಗುಡ್ಡಗಳ ಮೇಲೆ ಓರೆ ಕೋಳೆಗಳಲ್ಲಿ ಯಾವ ರೀತಿ ಅವನು ಸಂಚರಿಸ್ತಾನೋ ಅದೇ ರೀತಿಯಾಗಿ ಈ ಒಂದು ಯೋಧನಂತೆ ರಾಜರ ಸೈನ್ಯದಿಂದ ಕೂಡಿ ಗಿರಿ ತಪ್ಪಲುಗಳಲ್ಲಿ ಆ ಯಜ್ಞದ ಅಶ್ವಮೇಧಯಾಗದ ಕುದುರೆ ಸಂಚರಿಸ್ತಾ ಇದೆ.

ಈ ರೀತಿಯಾಗಿ ಆ ಶರತ್ಕಾಲದಲ್ಲಿ ಮಣಿಪುರದಿಂದ ಹೊರಟಂತಹ ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧಯಾಗಗಳನ್ನು ಮಾಡಿ ಮುಗಿಸಿದ್ದಾನೆ. ಈಗ 8ನೆಯ ಅಶ್ವಮೇಧಯಾಗವನ್ನು ಮಾಡೋದಕ್ಕೋಸ್ಕರ ದೀಕ್ಷಿತನಾಗಿ ನರ್ಮದಾ ನದಿ ತೀರದಲ್ಲಿ ಅವನು ಯಜ್ಞ ದೀಕ್ಷೆಯಾಗಿ ಕುಳಿತಿದ್ದಾನೆ. ಅವನು ಕೂಡ ತನ್ನ ಅಶ್ವಮೇಧಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಆ ಕುದುರೆ ರಸ್ತೆಯಲ್ಲಿ ಬರ್ತಾ ಇದೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ. ಆ ಒಂದು ಸುಂದರವಾದಂತಹ ನೋಟವನ್ನು ಕವಿ ಮುಂದಿನ

ಅತ್ಯಂತ ಸುಂದರವಾದಂತಹ ಸ್ವಭಾವೋಕ್ತಿಯ ವರ್ಣನೆ ಇದನ್ನು ಕವಿಯಲ್ಲಿ ಮಾಡಿದ್ದಾನೆ. ಲಕ್ಷ್ಮೀಶ ಕವಿಯ ಕವಿತಾ ಸಾಮರ್ಥ್ಯ, ಅವನ ವಿಶ್ವರೂಪ ದರ್ಶನ ಪ್ರತಿ ಶ್ಲೋಕದಲ್ಲಿಯೂ ಕೂಡ ನಾವು ಅದನ್ನು ಕಾಣಬಹುದು. ಒಂದು ಪ್ರಾಣಿ ಅದೇ ಜಾತಿಯ ಇನ್ನೊಂದು ಪ್ರಾಣಿಯನ್ನು ಕಂಡಾಗ ಏನು ಮಾಡುತ್ತೆ? ನಾವು ಕೂಡ ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲೂ ಅದನ್ನು ನೋಡ್ತಾ ಇದ್ದೇವೆ. ಒಂದು ನಾಯಿ ಇನ್ನೊಂದು ನಾಯಿಯನ್ನು ಕಂಡರೆ, ಒಂದು ಆನೆ ಇನ್ನೊಂದು ಆನೆಯನ್ನು ಕಂಡರೆ, ಒಂದು ಕುದುರೆ ಇನ್ನೊಂದು ಕುದುರೆಯನ್ನು ಕಂಡರೆ, ಅಪರಿಚಿತವಾದಂತಹ ಇನ್ನೊಂದು ಪ್ರಾಣಿಯನ್ನು ಕಂಡರೆ ಏನು ಮಾಡುತ್ತೆ ಅನ್ನುವಂತಹದ್ದು. ಹಾಗೆ ಅರ್ಜುನನ ಯಾಗಾಶ್ವ ತಾಮ್ರಧ್ವಜನ ಕುದುರೆಯನ್ನು ಕಂಡು ಧ್ವನಿ ಮಾಡ್ತಾ ಇದೆಯಂತೆ, ಕುದುರೆ ಕೆನೀತಾ ಇದೆಯಂತೆ, ಓಡಿ ಹೋಗುತ್ತೆ ವಾಪಸ್ ಬರುತ್ತೆ, ಅದರ ಮುಖವನ್ನು ಮೂಸಿ ನೋಡ್ತಾ ಇದೆಯಂತೆ, ಮೇಲಕ್ಕೆ ಎಗರ್ತಾ ಇದೆಯಂತೆ, ಅದರ ಕಿವಿಗಳನ್ನು ಹಿಂದಕ್ಕೆ ಎಳೀತಾ ಇದೆಯಂತೆ, ಹಿಂಬದಿಯ ಕಾಲುಗಳಿಂದ ಅದನ್ನು ಒದೀತಾ ಇದೆ, ಮೈಯಿಗೆ ಮೈಯನ್ನು ಉಜ್ಜುತ್ತಾ ಇದೆ. ಆ ಮೈಯಿಗೆ ಮೈಯನ್ನು ಉಜ್ಜಿದ್ರಿಂದ ಕುದುರೆಗಳ ಮೇಲೆ ಮುಕ್ತಾವಳಿಗಳಿದ್ರು, ಭೂಷಣಗಳಿತ್ತು, ಅದೆಲ್ಲ ಕೆಳಗಡೆ ಬೀಳ್ತಾ ಇದೆಯಂತೆ. ಈ ರೀತಿಯಾಗಿ ಎರಡೂ ಕುದುರೆಗಳು ಕೂಡ ಪರಸ್ಪರ ಮೂಸಿ ನೋಡಿ ನೆಕ್ಕಿ ಒಂದನ್ನು ಇನ್ನೊಂದನ್ನು ಎಳೆದು, ಹೀಗೆ ಕುದುರೆಗಳು ಪರಸ್ಪರ ಆ ರಸ್ತೆಯಲ್ಲಿ ನಿಂತಿದೆ. ಇದನ್ನು ನೋಡಿ ಆ ತಾಮ್ರಧ್ವಜನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಆಶ್ಚರ್ಯವಾಗಿದೆಯಂತೆ.

ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಮತ್ತು ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಎರಡೂ ಕೂಡ ರಸ್ತೆಯ ಅಭ್ಯದಲ್ಲಿ ನಿಂತು ಪರಸ್ಪರ ಒಂದು ಇನ್ನೊಂದನ್ನು ನೋಡ್ತಾ ಇದೆ. ಇದನ್ನು ನೋಡಿದಾಗ ತಾಮ್ರಧ್ವಜನ ಮಂತ್ರಿ ದೂರದಲ್ಲಿದ್ದ, ಇದೇನು ಆಶ್ಚರ್ಯ ಇದು, ಈ ಕುದುರೆ ಯಾರದ್ದು, ಈ ಕುದುರೆ ಆಟವನ್ನು ನೋಡಿ ಇದು ಎಲ್ಲಿಯ ಕುದುರೆ, ಇದು ಎಲ್ಲಿಂದ ಬಂತು, ತನ್ನ ಭಟರನ್ನು ಕಳಿಸಿ ವಿಚಾರಿಸಿ ತಿಳ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾನೆ. ಆ ಭಟರು ಹೋಗಿ ನೋಡಿದ್ದಾರೆ, ಅದರ ಅಶ್ವಮೇಧಯಾಗದ ಕುದುರೆ, ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ, ಇದನ್ನು ಕಟ್ಟಿದವರು ಯುದ್ಧವನ್ನು ಮಾಡಬೇಕು, ಇಲ್ಲದಿದ್ದರೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಾಗುತ್ತದೆ ಅಂತ ಅದರ ಹಣೆಯ ಮೇಲೆ ಬರೆದಿರುತ್ತೆ. ಆ ಬಂಗಾರದ ಪಟ್ಟಿಯಲ್ಲಿದ್ದಂತಹ ಧರ್ಮರಾಜನ ಬಿರುದುಗಳನ್ನು ನೋಡಿ ಹಸ್ತಿನಾವತಿಯ ಚಕ್ರವರ್ತಿ ಭರತಖಂಡದ ಮಹಾರಾಜ ಬಿರುದುಗಳನ್ನೆಲ್ಲ ಓದಿ ಬಂದು ತಾಮ್ರಧ್ವಜನಿಗೆ ಅದನ್ನು ನಿವೇದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ತಾಮ್ರಧ್ವಜ

ಆ ಚಿನ್ನದ ಪಟ್ಟಿಯಲ್ಲಿ ಬರೆದಂತಹ ಧರ್ಮರಾಜನ ಬಿರುದುಗಳನ್ನು ಕೇಳಿ ತಾಮ್ರಧ್ವಜನಿಗೆ ಒಂದೇ ಸಲಕ್ಕೆ ಕೋಪ ಬರ್ತಾ ಇದೆಯಂತೆ. ಆ ಕೋಪದಿಂದ

ಆ ಚಿನ್ನದ ಪಟ್ಟಿಯಲ್ಲಿ ಬರೆದಂತಹ ಧರ್ಮರಾಜನ ಬಿರುದುಗಳನ್ನ ಕೇಳಿ ತಾಮ್ರಧ್ವಜನಿಗೆ ಒಂದೇ ಸಲಕ್ಕೆ ಕೋಪ ಬರ್ತಾ ಇದೆಯಂತೆ. ಆ ಕೋಪದಿಂದ ತಾಮ್ರಧ್ವಜ ಆ ಧರ್ಮರಾಜನ ಆ ಯಜ್ಞದ ಕುದುರೆಯನ್ನು ಕಟ್ಟಿ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಕಟ್ಟಿದ್ದಾರೆ. ಹಾಗೆ ತತ್ಕ್ಷಣವೇ ಯುದ್ಧಕ್ಕೆ ಧರ್ಮರಾಜನ ಸೈನಿಕರ ಜೊತೆ ಕೃಷ್ಣಾರ್ಜುನರ ಜೊತೆ ಯುದ್ಧಕ್ಕೆ ಸಿದ್ಧನಾಗಿ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿದ್ದಾನೆ. ನಾವು ಇದುವರೆಗೆ 7 ಅಶ್ವಮೇಧ ಯಾಗಗಳನ್ನು ಮಾಡಿದ್ದೇವೆ. ನನ್ನ ತಂದೆ ಮಯೂರಧ್ವಜ 7 ಅಶ್ವಮೇಧ ಯಾಗವನ್ನು ಮಾಡಿದೆ. ಇದು 8ನೆಯ ಅಶ್ವಮೇಧ ಯಾಗ. ಇದುವರೆಗೆ ನಮಗೆ ಕೃಷ್ಣನಿಲ್ಲದೆ 7 ಅಶ್ವಮೇಧ ಯಾಗವನ್ನು ನಾವು ನಡೆಸಿದ್ದೇವೆ. ಇದು 8ನೆಯ ಅಶ್ವಮೇಧ ಯಾಗ. ಇದು ಕೃಷ್ಣ ಸಹಿತವಾಗಿ ನಡೆಯಲಿ, ನಾವು ಗೆದ್ದೇ ಗೆಲ್ತೇವೆ ಎಂಬಂತಹ ಆತ್ಮವಿಶ್ವಾಸ ಆ ತಾಮ್ರಧ್ವಜನಿಗಿದೆ. ಹಾಗೆ ಸಂತೋಷದಿಂದ ಕೃಷ್ಣನ ಜೊತೆ ಯುದ್ಧ ಮಾಡಬಹುದು ಎಂಬಂತಹ ಸಂತೋಷದಿಂದ ಉಬ್ಬಿದಾನೆ ತಾಮ್ರಧ್ವಜ.

0: ತಾಮ್ರಧ್ವಜನಿಗೆ ಅತ್ಯಂತ ಸಂತೋಷವಾಗ್ತಾ ಇದೆಯಂತೆ. ನನ್ನ ತಂದೆಯ ಮಹಾಯಾಗಕ್ಕೆ ಕೃಷ್ಣ ಬರ್ತಾನೆ, ಕೃಷ್ಣನ ಸಾನ್ನಿಧ್ಯದಲ್ಲಿ ತನ್ನ ತಂದೆಯ ಅಶ್ವಮೇಧಯಾಗ ನಡೆಯುತ್ತೆ, ಮತ್ತು ಕೂಡ ವೀರರಾದಂತಹ ಪಾಂಡವರ ಜೊತೆ ನಾನು ಯುದ್ಧ ಮಾಡಬಹುದು ಎಂಬುದಾಗಿ ತಾಮ್ರಧ್ವಜ ತನ್ನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಹೇಳ್ತಾ ಇರಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ನಕುಲಧ್ವಜ ಮಹಾರಾಜ, ಪೌರುಷಹೀನರು ಅಲ್ಪ ಭಾಗ್ಯರು ಆ ಕೃಶರೂ ಆದಂತಹ ಇವರು ನಿನ್ನ ಕುದುರೆಯೊಡ ಜೊತೆ ಬಂದಿರುವಂತಹ ರಾಜರು ನಿನ್ನ ಜೊತೆಗೆ ಯುದ್ಧ ಮಾಡಲು ಸಾಧ್ಯವಾಗುತ್ತದೆಯೇ? ನೀನು ಮಹಾಪರಾಕ್ರಮಿ, ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ, ಅದು ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾನೆ. 56 ದೇಶಗಳಲ್ಲಿ ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ.
1: ಚಪ್ಪಂಗ್

0: ಪುತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಧ್ವಜ ನಸು ನಗುತ್ತಾ ತಾಮ್ರಧ್ವಜನಿಗೆ ಹೇಳ್ತಾ ಇದ್ದಾನೆ, ಮಹಾರಾಜ ಈ ಭರತಖಂಡದಲ್ಲಿ 56 ದೇಶಗಳಲ್ಲಿ ನಿನಗೆ ಎದುರಾಗಿ ನಿಂತು ಯುದ್ಧ ಮಾಡುವಂತಹ ವೀರರು ರಾಜರು ಯಾರೂ ಇಲ್ಲವೇ ಇಲ್ಲ. ಮಯೂರಧ್ವಜನ ಆಸ್ಥಾನದಲ್ಲಿ ನರ್ತಕಿಯರು ಪ್ರತಿನಿತ್ಯವೂ ಕೂಡ ನರ್ತನವನ್ನು ಮಾಡಿ ಆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾ ಇರ್ತಾರೆ. ಆ ಪುಷ್ಪಾಂಜಲಿಯ ಜೊತೆಗೆ ಪ್ರತಿದಿನವೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೋಸ್ಕರ ಆ ಪುಷ್ಪಾಂಜಲಿಯ ಜೊತೆಯಲ್ಲಿ ಈ ಬಬ್ರುವಾಹನ ಬಂದಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಈ ಸೈನ್ಯ ಬರ್ತಾ ಇದೆಯಲ್ಲ, ನಾವು 7 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದೇವೆ, ಇಡೀ ಭರತಖಂಡವನ್ನು ಸುತ್ತಿದ್ದೀವಿ, ಆದರೆ ಈ ಒಂದು ಸೈನ್ಯದ ಶಬ್ದ ಹೊಸದಾಗಿದೆ, ಇದೇನೋ ಎಂತೋ ನನಗೆ ಆಶ್ಚರ್ಯಕರವಾಗಿದೆ ಮತ್ತು ಕುತೂಹಲವನ್ನು ಸಂಶಯವನ್ನು ಕೂಡ ಉಂಟು ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದು, ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಮ್ಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ

0: ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು, ಮತ್ತೆ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
1: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026 2031 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು 2 ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 TMCಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ 43% ನೀರು ಸಂಗ್ರಹವಿದೆ.

ಇದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡಾ 79% ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿ ವಿಲಾಸ ಜಲಾಶಯಗಳಲ್ಲಿ ಶೇಕಡಾ 78% ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡಾ 23% ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡಾ 24% ಮಾತ್ರ ತುಂಬಿದ್ದು ಸದ್ಯ ಶೇಕಡಾ 25.8 ಟಿಎಂಸಿ ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಜಲಾಶಯದಲ್ಲಿ ಶೇಕಡಾ 35% ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡಾ 61% ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡಾ 61%, ಮೈಸೂರಿನ ಕಬಿನಿಯಲ್ಲಿ ಶೇಕಡಾ 66% ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋಂ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ

0: अनेक पृष्ठों में समझाए जाने वाला विषय पद्यों के द्वारा कुछ पंक्तियों में ही समझाया जा सकता है। याद रखने की बात है, गद्य थोड़ा बहुत आसान है, लेकिन पद्य बड़ी आसानी से समझ में नहीं आता। इसे कन्नड़ में
1: गद्य ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
0: ಠೀಕ್ ಹೈ.
1: ಹಿಂದಿ ದೋಹೋಂ ಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
0: ಸೂರ್ದಾಸ್, ತುಲಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೊನ್ನೇ ದೋಹೋಂ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಂವಾರ ಹೈ. ಇನ್ ಕವಿಯೋನೇ ಅಪನೆ ದೋಹೋಂ ಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
0: ಹೌದು,
1: ಇವುಗಳ ಮೂಲಕ ಅಂದರೆ ನಾವು ಕಾಣಬಹುದಾಗಿದೆ.
0: ಸರಿ,
2: ದೋಹಂಕೆ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
0: ವೈಸೆ ತೋ ದೋಹ ದೋ ಪಂಕ್ತಿಯೋಂ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯ ಹೋತಿ ಹೈ ತೋ. ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
0: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
0: ಅಚ್ಛಾ, ತುಮ್ನೆ ಠೀಕ್ ಕಹಾ. ಅಬ್ ಕಬೀರ್ ಕಾ ಏಕ್ ದೋಹ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಭಲಿ ಪೀಸ್ ಖಾಯ್ ಸಂಸಾರ್. ತುಂ ಭಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
0: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
0: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೆ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೆ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋಂ ಸೆ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೆ ಜಿಸ್ ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
0: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
0: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ. ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
0: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
0: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
0: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
0: ಅಚ್ಛಾ, ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ದಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್. ತುಂಬ ಹೇಗೆ ಬಾರ್ಸಿತಾ?
1: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ದಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್.
0: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹೀ ಸಕ್ತಿ. ಕೇವಲ ಏಕ ಕೋ ಹೀ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡನಾ ಹೀ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ

0: ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ, ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವ ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹೀ ಸಕ್ತಾ, ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
2: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
1: ಹಾಂ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
0: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದೊಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಜನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹೀ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹೀ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
2: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
2: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
0: ತುಳಸಿದಾಸ್ ಜಿ ಕೆ ಕೋ ಏಕ್ ದೋಹಾ ಸುನಾಯಿ ನಾ?
1: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್, ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸೀತಾ?
2: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
1: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹೀ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ, ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹೀ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
2: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
2: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಮ್ನೆ ಠೀಕ್ ಕಹ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ, ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
0: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಾತಾ ಹೂಂ ಗುರುಜಿ.
1: ಕಹೋ ನಾ.
0: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಔರ್, ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
1: ತುಂಬಿ ಏಕ್ ಬಾರ್ ಕಹೋ ಸೀತಾ.
2: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹೂ ಓರ್, ವಶೀಕರಣ ಯಹ ಮಂತ್ರ ಹೇ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲ್ನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ, ಯಹ ತೋ ದೂಸರೋಂ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ, ಇಸ್ಲಿಯೇ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೇ.
2: ಇಸಿ ಕೆ ಬಾರೇ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
1: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜಿ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್, ಕಹಿ ರಹೀಮ್ ಪರಕಾಜ ಹಿತ ಸಾಧನ ಧರೆ ಶರೀರ್. ತುಂಬಿ ಏಕ್ ಬಾರ್ ಸೀತಾ.
2: ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್, ಕಹಿ ರಹೀಮ್ ಪರಕಾಜ ಹಿತ ಸಾಧುನ ಧರೈ ಶರೀರ್.
1: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ ಸ್ವಯಂ ನಹಿ ಖಾತೆ, ಸರೋವರ್ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸಿ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋ ಕೆ ಉಪಕಾರ ಕೆ ಲಿಯೇ ಹೀ ಅಪನಾ ಶರೀರ ಧಾರಣ ಕರ್ತೆ ಹೈ.
0: ಯಹಾ ಮೇರಾ ಏಕ್ ಸಂದೇಹ ಹೈ ಗುರುಜಿ.
1: ಕಹೋ ನಾ.
0: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ ಹೈ ನಾ?
1: ತುಮ್ನೆ ಬಹು ಸುಂದರ ಪ್ರಶ್ನ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈ ಕಾರಾಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ ಮಾನೇ ಜಾತೆ ಹೈ, ಲೇಕಿನ್ ಏ ಪಾನ್ ಶಬ್ದ ಈ ಕಾರಾಂತ ಹೋತೆ ಯೇ ಭೀ ಪುಲ್ಲಿಂಗ ಮಾನೇ ಜಾತೆ ಹೈ. ವೇ ಹೈ ಪಾನಿ, ಘೀ, ದಹಿ, ಮೋತಿ ಔರ್ ಜೀ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ 6:30. ಕೃಷಿರಂಗ ಕಾರ್ಯಕ್ರಮ 6:51. ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತಾಗಿ ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಕೋಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45-8:15 8:30-8:45 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 9:15 ಚಂದ್ರಿಕಾ ಗುರುರಾಜ್ ಹಾಡಿರುವ ಭಾವಗೀತೆಗಳು. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಿಎ ನಿರಂಜನ್ ಅವರ ಹಾಡುಗಾರಿಕೆ ಇದೆ. ವಾಯ್ಲಿನ್ ಸಹಕಾರ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು.

ಮುಂದುವರಿಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:04:30 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ

ಪ್ರಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸಮಯ ಆಗಲಿದೆ 3:30 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಒಂದು ಉದಾಹರಣೆ ಮೂಲಕವಾಗಿ ನಾವು ಮುಂದುವರಿಯೋಣ ಸರ್. ಈಗ ಅಣ್ಣ ತಂಗಿ ಇರ್ತಾರೆ, ತಂಗಿ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ತಾಳೆ.
3: ಹೌದೌದು.
2: ಅವ್ರ ಮಗಳನ್ನ ಮಗನ ಹಿಂಗ್ ತಗೊಳ್ಳೋದೆಲ್ಲ ಈ ಪರಿಪಾಠ ಮದುವೆಯಲ್ಲಿ ಇದೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಇದೆ.
3: ಹೌದು.
2: ಆದ್ರೆ ಇದು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಸಿಂಧುವಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕಾನೂನು ಪ್ರಕಾರ ಏನು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹೇಗೆ ಸರ್?
3: ಸರ್ ನೋಡಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಾವು ಏನು ಸಂಪ್ರದಾಯಗಳು ಹಳೆ ಪದ್ಧತಿಗಳನ್ನು ಉಳಿಸ್ಕೊಂಡ್ಬರ್ತಾ ಇದ್ವಿ, ಈ ಪದ್ಧತಿಗಳಲ್ಲಿ ಅಕ್ಕನ ಮಗಳನ್ನ ಅಥವಾ ತಂಗಿಯ ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸಂಪ್ರದಾಯದ ರೂಢಿಗಳಲ್ಲಿ ಬರ್ತಾ ಇದೆ. ಆದರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಡಿಯಲ್ಲಿ ನೋಡೋದಾದ್ರೆ ಅದು ನಿಷಿದ್ಧ. ಆ ರೀತಿ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮದುವೆ ಆಗ್ತಕ್ಕಂಥದ್ದು ಕಾನೂನಿನಲ್ಲಿ ನಿಷೇಧ ಮಾಡಿದ್ದಾರೆ. ಇಲ್ಲಿ ಸಂಪ್ರದಾಯದಲ್ಲಿ ಮಾತ್ರ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಆದರೆ ಕಾನೂನಿನಲ್ಲಿ ಅದಕ್ಕೆ ವಿನಾಯಿತಿ ಕೊಟ್ಟಿಲ್ಲ. ಕೇವಲ ಅದನ್ನ ಕಸಿನ್ ಅಂತ ದೂರದ ಸಂಬಂಧಗಳಿಗೆ ಮಾತ್ರ ನಾವು ಆ ಒಂದು ಮದುವೆ ವಿಚಾರವನ್ನ ಮಾಡ್ಕೊಳ್ಬೋದಾಗಿದೆ. ಮತ್ತೆ ಯಾಕೆ ಮಾಡ್ಕೊಳ್ಬೋದು ಅಂತಂದ್ರೆ, ಸ್ವಪಿಂಡ ಅಂತಂದ್ರೆ ನೇರ ರಕ್ತ ಇರ್ತಕ್ಕಂತ ಒಂದು ರಕ್ತ ಸಂಬಂಧಿಕರು ಅನ್ನೋ ಇದರಲ್ಲಿ ಬರೋದ್ರಿಂದ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಮತ್ತೆ ಅದೇ ರೀತಿ ನೋಡೋದಾದ್ರೆ ಅಣ್ಣ ತಂಗಿ ತಂದೆ ಮಗಳು ಚಿಕ್ಕಪ್ಪ ಅಣ್ಣನ ಮಗಳು ಇವುಗಳಲ್ಲಿ ಸಂಪ್ರದಾಯ ಎಷ್ಟೇ ಹಳೇದಾಗಿದ್ರು ಸಹ ಅದನ್ನ ಕೋರ್ಟ್ನಲ್ಲಿ ಅವಕಾಶ ಇಲ್ಲ, ಅದನ್ನ ಮಾನ್ಯ ಮಾಡೋದಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟ್ ಸಹ ಸ್ಪಷ್ಟಪಡಿಸಿದೆ, ಸಂಪ್ರದಾಯದ ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಅಂತಹ ಮದುವೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
2: ಹಾಗಿದೆಯಲ್ಲ ಸರ್, ಈಗ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಓಕೆ ಬಟ್ ಕಾನೂನುಬದ್ಧವಾಗಿ ನಾಟ್ ಓಕೆ.
3: ಹೌದು.
2: ಇಂತ ಅಂದ್ರೆ ಬಹಳಷ್ಟು ಎಷ್ಟೋ ಕಡೆ ನಡೀತಾ ಇರ್ತದೆ. ನಾವು ಆಮೇಲೆ ಏನನ್ಸುತ್ತೆ, ತಂಗಿ ಮಗಳನ್ನ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಹುಟ್ಟೋ ಮಕ್ಕಳಿಗೆ ಮುಂದಿನ ಸಂತತಿಗೆ ಉತ್ತಮವಾದಂತ ಆರೋಗ್ಯವಂತ ಮಕ್ಕಳು ಜನಿಸಲ್ಲ ಅಂತಂತೇಳಿ ಅದೊಂದು ಹೇಳೋ ಪರಿಪಾಠ ಇದೆ. ಕೆಲವೊಂದು ಕಡೆ ತಾಳೆ ನೋಡಿದಾಗ ಹಂಗೂ ಆಗ್ತದೆ, ದೂರದ ಸಂಬಂಧದಿಂದ ಬಂದ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಥವಾ ಅಂತರ್ಜಾತಿಯಿಂದ ಹುಟ್ಟಿದಂತಹ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಂತ ಅನ್ನೋದೆಲ್ಲ ಒಂದು ಹೇಳೋ ಪರಿಪಾಠ ಇದೆ ನಮ್ಮಲ್ಲಿ. ಸರ್, ಈಗ ಇಂಥ ಮದುವೆ ಆದ್ರೆ ಏನಾಗುತ್ತೆ ಸರ್, ಅದರ ಪರಿಣಾಮಗಳು ಏನು?
3: ಸಂಪ್ರದಾಯಗಳಲ್ಲಿ ಮಾಡ್ಕೋತಾರೆ, ಆದ್ರೆ ಕಾನೂನು ವಿಚಾರಕ್ಕೆ ಬಂದಾಗ ಅದು ಮದುವೆನೇ ಅಲ್ಲ. ಆಮೇಲೆ ಅದ್ರ ಜೊತೆಯಲ್ಲಿ ಯಾರಾದರೂ ಈ ರೀತಿ ಮದುವೆ ಏನಾದರೂ ಮಾಡಿದ್ರು, ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ರು ಅಂತಂದರೆ ಆ ಸಮಾಜ ಅಥವಾ ಸಂಪ್ರದಾಯ ಪ್ರಕಾರ ಕುಟುಂಬಗಳನ್ನು ಒತ್ತಡ ಹಾಕಿ ಮಾಡಿದ್ರೆ ಅದಕ್ಕೆ ಹೆಲ್ಪ್ಲೈನ್ ಕೂಡ ಕೊಟ್ಟಿದ್ದಾರೆ, 1098 ಮತ್ತು 181ಗೆ ಕರೆ ಮಾಡಿದ್ರೆ ಅವರನ್ನು ರಕ್ಷಣೆ ಮಾಡಿ ಇಂಥ ಮದುವೆಗಳನ್ನು ನಿಲ್ಲಿಸ್ತಾರೆ.
2: ಬಹಳ ಜನರಿಗೆ ಗೊತ್ತಿರದೇ ಇರುವಂತ ಸಂಗತಿ ಸರ್ ಇದು. ಅಂದ್ರೆ ಏನೋ ನಡೆಯುತ್ತೆ ಬಿಡು, ಮನೆ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳು ಬರ್ತಾರೆ ವಾಪಸ್ ಬರ್ತಾರೆ, ಆಸ್ತಿ ಅಲ್ಲೇ ಇರ್ತದೆ ಅಥವಾ ಅವರಿಗೂ ಕೂಡ ಏನೇನೋ ಅಂದ್ಕೊಂಡಿರ್ತಾರೆ. ಬಟ್ ಅದು ಕಾನೂನುಬದ್ಧವಾಗಿ ಆಸ್ತಿ ವಿಚಾರದಲ್ಲೂ ಆಗಿರ್ಬೋದು, ಹುಟ್ಟುವ ಮುಂದಿನ ಸಂತತಿಗೂ ಆಗಿರ್ಬೋದು, ಮತ್ತು ತೀರಾ ಹತ್ತಿರದ ಸಂಬಂಧಿ ಇದರಲ್ಲಿ ಇದರ ಈ ರೀತಿ ಸಂಬಂಧಗಳೇ ಆಗಬಾರದು ಅಂತ ಎಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಇದು. ಕಾನೂನು ಇದೆ ಮತ್ತೆ ಅದು ಅಪರಾಧ, ಅಕಸ್ಮಾತ್ ಏನಾದ್ರು ಮುಂದುವರೆದ್ರೆ
3: ಅಪರಾಧ.
2: ಅದು
3: ಒಂಥರ ಹಳ್ಳಿಗಳಲ್ಲಿ ಸಂಪ್ರದಾಯ ಇದೆ.
2: ಹೌದು,
3: ಕಾನೂನು ಗೊತ್ತಿಲ್ಲ.
2: ಕಾನೂನು ಅದೇ, ಈಗ ಬಾಲ ವಿವಾಹ ನಡೀತಾವಲ್ಲ ಅದ್ರ ತರನೇ ಒಂಥರ
3: ಇದನ್ನು ಸೇಮ್ ಅದೇ ರೀತಿ ಪ್ರೊಸೀಜರ್ ಎಲ್ಲ ನಡೀತಾ.
2: ಅದಕ್ಕೆ ತಾವು ಹೇಳಿದ್ದಲ್ಲ, ಚೈಲ್ಡ್ ಲೈನ್ ಹೆಲ್ಪ್ ಲೈನ್ 1098
3: ಮತ್ತೆ 181 ಅಂತ
2: ವುಮೆನ್ಸ್ ಹೆಲ್ಪ್ ಲೈನ್ ಅಂತ ಹೇಳಿ 181 ಗೆ ಕರೆ ಮಾಡಬಹುದು ಅಂತ ಹೇಳಿ
3: ಕರೆ ಮಾಡಿದ್ರೆ ಬೇಗ ಅವರು ರಕ್ಷಣೆ ಮಾಡ್ತಾರೆ.
2: ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದ. ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ, ಕಾನೂನು ಮಾಹಿತಿ.

0: ಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:35. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಇನ್ಯಾಕ್ ತಡ, ಕಾರ್ಯಕ್ರಮ ಶುರು ಮಾಡೋಣ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408901013. ಮೊದಲನೇ ಪ್ರಶ್ನೆ. ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ 2 ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ಚಂದು ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಅನಂತಕುಮಾರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಪೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ ಚಿತ್ರಗಳಿಗೆ ಗೆದ್ದಿದ್ರು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಭಾಗ್ಯ ರಾಮಣ್ಣ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪ್ರಸನ್ನ ಕುಮಾರ ದಾವಣಗೆರೆಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಬೈಜು ಬಾವ್ರಾ ಮತ್ತೆ ಪರಿಣೀತ ಚಿತ್ರ. ಮೀನಾ ಕುಮಾರಿ ಅವರು 1954 ಬೈಜು ಬಾವ್ರಾ ಚಿತ್ರಕ್ಕಾಗಿ, ನಂತರ 1955 ಪರಿಣೀತ ಚಿತ್ರಕ್ಕಾಗಿ ಸತತವಾಗಿ ಎರಡು ಬಾರಿ ಫಿಲಂ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದಿದ್ರು. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳಿಸಿದವರಿಗೆಲ್ಲ ಧನ್ಯವಾದಗಳು. ಇದೀಗ ಮುಂದಿನ ಪ್ರಶ್ನೆ: ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಇದು ಎರಡನೇ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ಪ್ರಶ್ನೆ ಆಗಿತ್ತು. ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುನಂದ ಸ್ಕಂದ ಲೇಔಟ್, ಪ್ರಸನ್ನಕುಮಾರ್ ದಾವಣಗೆರೆ, ಮಂಡಿಗಲ್ ಕೃಪಾ ಉಮೇಶ್ ಪದ್ಮಶ್ರೀ ರಾಮಚಂದ್ರಾಪುರಂ, ಸುಭಾನ್ ಕೋರಿ ಹಂಪಸಾಗರದಿಂದ, ವಾಣಿಶ್ರೀ ಧಾರವಾಡ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಮಿಸ್ ಲೀಲಾವತಿ. ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ 1965 ಬಿಡುಗಡೆಯಾದ ಮಿಸ್ ಲೀಲಾವತಿ ಚಿತ್ರದಲ್ಲಿ ಬಳಸಿಕೊಳ್ಳಲಾಯಿತು. ಈ ಗೀತೆಗೆ ಆರ್ ಸುದರ್ಶನಂ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಇದನ್ನ ಖ್ಯಾತ ಗಾಯಕಿ ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಅವರು ಹಾಡಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ: ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿ ಇರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಇದೀಗ ಮಿಸ್ ಲೀಲಾವತಿ ಚಿತ್ರದ ಗೀತೆ.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಿಸುತ್ತಿಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.2.

ಪ್ರಶ್ನೆಯಾಗಿತ್ತು, ವೆಸ್ಟರ್ನ್ ಹುಲಾಕ್ ಗಿಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ, ಪೂರ್ಣಿಮಾ ಲಾಲ್ಬಾಗ್ ರಸ್ತೆ, ರಘುನಾರಾಯಣ್ ಬೆಂಗಳೂರು, ಅಭಿಷೇಕ್ ರೇಣುಕಾ, ಕಾರ್ತಿಕ ಬಸವನ ಬಾಗೇವಾಡಿ, ಶ್ರೀನಾಥ್ ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ ಮಹೇಂದ್ರ ಬಣಕಾರ, ನೇತ್ರ ಕೆಂಗೇರಿ, ಸಂತೋಷ್, ಚಂದ್ರಕಾಂತ್ ಹವಾಲ್ದಾರ್, ಎ ಹರಿಹರನ್, ಕೀರ್ತನ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಹೆಸರುಗಳನ್ನು ಪುನರಾವರ್ತನೆ ಮಾಡಲಾಗಿಲ್ಲ. ಮೊದಲನೇ ಪ್ರಶ್ನೆಗೆ 10 ಜನರ ಹೆಸರುಗಳನ್ನು ಮಾತ್ರ ಪರಿಗಣನೆ ಮಾಡಲಾಗಿತ್ತು. ಸರಿಯಾದ ಉತ್ತರ ಅಸ್ಸಾಂನಲ್ಲಿರುವ ಹೂಲಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿ, ಇದು ಅಸ್ಸಾಂನಲ್ಲಿದೆ. ಇಲ್ಲಿರುವ ಹೂಲಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿಯಲ್ಲಿ ವೆಸ್ಟರ್ನ್ ಹುಲಾಕ್ ಗಿಬ್ಬನ್ಗಳನ್ನು ನೋಡಬಹುದು. ಇದು ಅತ್ಯಂತ ಪ್ರಸಿದ್ಧ ವನ್ಯಜೀವಿ ಧಾಮ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ಬಂಗಾರದ ಜಿಂಕೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:04. ಮಂಗಳವಾರದ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇಂದಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಮಾತಾಡ್ತಾ ಸಾಗೋಣ. ನೀವು ಸಹ ಗ್ರಾಹಕರನ್ನ ಸೆಳೆಯಲು ಮಾಡುವ ಅಥವಾ ಮಾಡಿರುವ ಮಾರ್ಕೆಟಿಂಗ್ ಕುರಿತಾಗಿ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013 ಅಥವಾ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಹ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0808228126. ಇದೀಗ ಗೀತೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ರಾಜೇಶ್ ಕೃಷ್ಣನವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: the Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಜ್ ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇವತ್ತಿನ ವಿಷಯ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ನೀವು ಕೊನೆಯದಾಗಿ ಮೊಬೈಲ್ ಫೋನ್ ಅಥವಾ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ರೆ ಅದೇ ನಿರ್ದಿಷ್ಟ ಬ್ರ್ಯಾಂಡ್ ಅನ್ನ ಏನಕ್ಕೆ ತಗೊಂಡಿದ್ರಿ, ಟಿವಿಯಲ್ಲಿ ಅದರ ಆಡ್ ನೋಡಿದ್ರ, ಅಥವಾ ಪ್ಯಾಕಿಂಗ್ ಅಂದ್ರೆ ಪ್ಯಾಕೇಜಿಂಗ್ ಇಷ್ಟ ಆಗಿತ್ತಾ, ಅಥವಾ ಅದರ ಬೆಲೆ ಕಡಿಮೆ ಇತ್ತಾ, ಈ ಎಲ್ಲ ಯೋಚನೆಗಳ ಹಿಂದೆ ಕೆಲಸ ಮಾಡುವ ಒಂದು ಬಿಸ್ನೆಸ್ ಸೂತ್ರವೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಂಸ್ಥೆಯೊಂದು ತನ್ನ ಉತ್ಪನ್ನಗಳು ಅಥವಾ ಸೇವೆಗಳನ್ನ ಗ್ರಾಹಕರಿಗೆ ತಲುಪಿಸಲು ಕೈಗೊಳ್ಳುವ ಯೋಜನೆಗಳು, ಕಾರ್ಯತಂತ್ರಗಳು ಮತ್ತು ಚಟುವಟಿಕೆಗಳು.

ನಿರ್ವಹಣೆ. ಇದು ಮಾರುಕಟ್ಟೆ ಸಂಶೋಧನೆ, ಬೆಲೆ ನಿಗದಿ, ಪ್ರಚಾರ ಮತ್ತು ವಿತರಣೆಯನ್ನ ಒಳಗೊಂಡಿರುತ್ತೆ. ಇದರ ಮುಖ್ಯ ಉದ್ದೇಶ ಗ್ರಾಹಕರನ್ನ ಆಕರ್ಷಿಸುವುದು, ಬ್ರ್ಯಾಂಡ್ ಮೌಲ್ಯವನ್ನ ಹೆಚ್ಚಿಸುವುದು ಮತ್ತು ವ್ಯವಹಾರದ ಬೆಳವಣಿಗೆಯನ್ನ ಸಾಧಿಸುವುದು. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇದರ ಕುರಿತಾಗಿ ಮತ್ತೆ ಮಾತಾಡ್ತಾ ಸಾಗೋಣ. ಇದೀಗ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ ಸಮಯ 4:22. ಬಿಸ್ನೆಸ್ ಬಜ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ನಾವು ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತೇವೆ, ಹಣಕ್ಕಲ್ಲ, ಒಳ್ಳೆಯ ಗುಣಮಟ್ಟ ಇದ್ರೆ ಖಂಡಿತ ಕೊಳ್ಳುತ್ತೇವೆ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಹೆಚ್ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಭಾರತೀಯ ಜೀವ ವಿಮಾ ನಿಗಮ ಅರಸೀಕೆರೆ ಶಾಖೆಯ ಪ್ರತಿನಿಧಿ. ಕಳೆದ 23 ವರ್ಷಗಳಿಂದ ಪಾಲಿಸಿ ಮಾರಾಟ ಮತ್ತು ಸೇವಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ಯಾರನ್ನಾದರೂ ಕೇಳಿ ಮಾತಾಡಿಸೋದಕ್ಕೆ ಮುಜುಗರ ಆಗ್ತಿತ್ತು. ಆಗ ನಾನು ಮಾಡಿದ್ದು ಏನಂದರೆ ಪರಿಚಯ ಹಾಗೂ ಸಂಬಂಧಿಕರ ಲಿಸ್ಟ್ ತಯಾರಿ ಮಾಡಿದೆ. ಆಗ ನನಗೆ ವ್ಯವಹಾರದಲ್ಲಿ ಒಂದು ಗುರಿ ಕಂಡುಕೊಂಡೆ, ಅದರೊಟ್ಟಿಗೆ ವಿಷಯ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಾವು ನಮ್ಮ ಗ್ರಾಹಕರ ಮನಸ್ಸಿಗೆ ಇಷ್ಟ ಆಗ್ತೀವಿ ಮತ್ತು ಹೊಸ ಹೊಸ ಬದಲಾವಣೆಗಳ ಬಗ್ಗೆ ನಮ್ಮ ಗ್ರಾಹಕರಿಗೆ ಶೇರ್ ಮಾಡೋದು ಮತ್ತು ಅವರ ಇಷ್ಟ ಹಾಗೂ ಕಷ್ಟದ ಸಮಯದಲ್ಲಿ ಸ್ಪಂದಿಸೋ ಗುಣ ಅಳವಡಿಸಿಕೊಂಡ್ರೆ 100% ವ್ಯವಹಾರದಲ್ಲಿ ಸಾಧನೆ ತೋರಬಹುದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಇಲ್ಲಿ ಬಸವರಾಜು ಅವರು ಮಾಡಿರೋದು ಮಾರುಕಟ್ಟೆ ಸಂಶೋಧನೆ. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಕೆಲವು ಹಂತಗಳಲ್ಲಿ ಒಂದು. ಗ್ರಾಹಕರ ಅಗತ್ಯತೆಗಳು ಇಷ್ಟಗಳು ಮತ್ತು ಪ್ರಸ್ತುತ ಮಾರುಕಟ್ಟೆಯ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಳ್ಳೋದು, ಇದು ಮಾರುಕಟ್ಟೆ ಸಂಶೋಧನೆ. ನಂತರ ವ್ಯವಹಾರದ ಗುರಿಗಳಿಗೆ ಅನುಗುಣವಾಗಿ ಮಾರ್ಕೆಟಿಂಗ್ ಯೋಜನೆಗಳನ್ನು ರೂಪಿಸೋದು, ಇದು ಕಾರ್ಯತಂತ್ರದ ಯೋಜನೆ. ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಹೊಸ ಉತ್ಪನ್ನಗಳು ಅಥವಾ ಸೇವೆಗಳನ್ನು ವಿನ್ಯಾಸಗೊಳಿಸೋದು, ಇದು ಉತ್ಪನ್ನ ಅಭಿವೃದ್ಧಿ, ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಬರುತ್ತೆ. ಇದೀಗ ಮುಂದಿನ ಗೀತೆ. ಏಕಾಂಗಿ ಚಿತ್ರದಿಂದ ಎಲ್ ಎನ್ ಶಾಸ್ತ್ರಿ ಅವರ ಗಾಯನದಲ್ಲಿ ವಿ ರವಿಚಂದ್ರನ್ ಅವರ ಸಂಗೀತ ಸಾಹಿತ್ಯ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.

0: ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹರಿಹರನ್ ಅವರ ಗಾಯನದಲ್ಲಿ ತಂಗಾಳಿ ನಾಗರಾಜು ಅವರ ಸಾಹಿತ್ಯ, ವೆಂಕಟ್ ನಾರಾಯಣ್ ಅವರ ಸಂಗೀತ. ಮಾರ್ಕೆಟಿಂಗ್ನಲ್ಲಿ ಪ್ಯಾನ್ ಇಂಡಿಯಾ 15 ವರ್ಷ ಕೆಲಸ ಮಾಡಿದ ಕೇಳುಗರೊಬ್ರು ನಮಗೆ ಕರೆ ಮಾಡಿದ್ದಾರೆ. ಅವರ ಅನುಭವ ಮತ್ತು ಮಾತುಗಳನ್ನ ಕೇಳೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶ್ರಾವ್ಯ. ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ಹಾ, ನಮಸ್ತೆ ಸರ್. ನಿಮ್ಮ ಅನುಭವ ಮಾಹಿತಿ ಹೇಳೋದಾದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕುರಿತಾಗಿ.
1: ನಾನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಅಬೌಟ್ 15 ಇಯರ್ಸ್ ಇದೆ. ಇಟ್ ಇಸ್ ಅ ಹ್ಯೂಜ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಪ್ರೊಡ್ಯೂಸಿಂಗ್ ದಿಸ್ ಕ್ಯಾಪಿಟಲ್ ಗೂಡ್ಸ್. ಸೊ ಇಟ್ ಇಸ್ ನಾಟ್ FMCG, ಬಟ್ ಇಟ್ ಇಸ್ ಅ ಕ್ಯಾಪಿಟಲ್ ಗೂಡ್ಸ್. ಅದರಲ್ಲಿ ನನಗೆ ಜಾಸ್ತಿ ಅನುಭವ ಇದ್ದಿದ್ದು. ನೋಡಿ, ಇದು ಮಾರ್ಕೆಟಿಂಗ್ ಬಂದಾಗ ಐ ಆಲ್ವೇಸ್ ಫಾಲೋಡ್ 3 P's ಅಂತ ಹೇಳ್ತಾರೆ. 3 P's ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಈ 3 P's ಯಾವ್ದು ಅಂತ ಹೇಳಿದ್ರೆ ಪೊಸಿಷನಿಂಗ್, ಪ್ರೈಸ್ ಅಂಡ್ ಪ್ಲೇಸ್. ಇದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ನೀವು ಈ ಪೊಸಿಷನಿಂಗ್ ಬಂದಾಗ ನಿಮ್ದ ಪ್ರಾಡಕ್ಟ್ಗೂ ಬೇರೆ ಪ್ರಾಡಕ್ಟ್ಗೂ ಏನು ವ್ಯತ್ಯಾಸ ಇದೆ, ನಿಮ್ಮ ಪ್ರಾಡಕ್ಟ್ ನಲ್ಲಿ ಏನು ಯುನಿಕ್ ಫೀಚರ್ ಇದೆ, ಅವಾಗ ನಿಮ್ಮ ಬ್ರ್ಯಾಂಡ್ ನ ಸೇಲ್ ಮಾಡಕ್ ಆಗತ್ತೆ ಅನ್ನೋದು ನೀವು ತಿಳ್ಕೋಬೇಕಾಗತ್ತೆ. ಅದ್ರ ಫೀಚರ್ಸ್ ಏನು ಅಂತ ತಿಳ್ಕೋಬೇಕಾಗತ್ತೆ. ಅಂತ ಫೀಚರ್ಸ್ ಇಲ್ಲದೆ ಇದ್ರೆ ಅಂತ ಫೀಚರ್ಸ್ ನ ಆಡ್ ಮಾಡಕ್ಕೂ ಟ್ರೈ ಮಾಡ್ಬೇಕು ನಿಮ್ಮ ಫ್ಯಾಕ್ಟರಿನಲ್ಲಿ ಅಥವಾ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಅವ್ರ ಹತ್ರ ಮಾತಾಡ್ಬಿಟ್ಟು. ಸೊ ದಟ್ ಯುವರ್ ಪೊಸಿಷನಿಂಗ್ ವಿಲ್ ಬಿ ಗುಡ್ ಫಾರ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ಸೆಕೆಂಡ್, ಪ್ರೈಸ್ ಬಹಳ ಕ್ರಿಟಿಕಲ್ ಆಗತ್ತೆ ಈ ಪ್ರೈಸಿಂಗು. ಯಾಕಂದ್ರೆ ಈ ಹೋಲ್ ಪ್ರೈಸಿಂಗ್ ನಡೆಯೋದೇ ನಿಮ್ಗೂ ಮತ್ತೆ ನಿಮ್ಮ ಕಾಂಪಿಟೇಟರ್ಸ್ಗೂ ಎಷ್ಟು ಡಿಫರೆನ್ಸ್ ಇದೆ ಅಂತ. ಈ ಪ್ರೈಸಿಂಗ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫಿಕ್ಸೆಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್. ಯಾಕೆ ಈ ವೇರಿಯಬಲ್ ಕಾಸ್ಟ್ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿದ್ರೆ, ನೀವು ಏನಾದ್ರೂ ನಿಮ್ಮ ಪ್ರಾಡಕ್ಟ್ಗೂ ಬೇರೆ ಪ್ರಾಡಕ್ಟ್ಗೂ ಎಕ್ಸ್ಟೆಂಡೆಡ್ ವಾರಂಟಿ ಅಥವಾ ಕ್ವಾಲಿಟಿ ರಿಲೇಟೆಡ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಅಲ್ಲಿ ನಿಮ್ಗೆ ಈಗ ಸಾಮಾನ್ಯವಾಗಿ ಬೇರೆ ಕಂಪನಿಗಳು ಬೇರೆ ಬ್ರ್ಯಾಂಡ್ ಅವರು 3 ವರ್ಷ ನಿಮ್ಗೆ ವಾರಂಟಿ ಕೊಡ್ತಾ ಇದ್ರೆ ನೀವು 5 ವರ್ಷ ವಾರಂಟಿ ಕೊಡಬಹುದು ಅಥವಾ 7 ವರ್ಷ ವಾರಂಟಿಗೆ ನಾನು ಕೊಡ್ತೀನಿ ಅಂತ ಹೇಳಿದಾಗ ಕಸ್ಟಮರ್ ಅನ್ನ ನೀವು ಸೆಳೆಯಬಹುದು. ಆದ್ರೆ ಆ ಎಕ್ಸ್ಟೆಂಡೆಡ್ ವಾರಂಟಿನಲ್ಲಿ ಆಗುವ ಖರ್ಚುಗಳು, ಸರ್ವಿಸಿಂಗ್ ಇರ್ಬೋದು, ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಲೇಬರ್ ಇರ್ಬೋದು, ಆ ಖರ್ಚುಗಳು ನಿಮ್ಮ ಆಗತ್ತಾ ಅನ್ನೋದು ಹೆಂಗೆ ಡಿಸೈಡ್ ಆಗತ್ತೆ, ಹೆಂಗೆ ಇದಾಗತ್ತೆ ಅಂತ ಹೇಳಿದ್ರೆ ಅದು ಈ ವೇರಿಯಬಲ್ ಕಾಸ್ಟ್ ನಿಮ್ಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ ಎಲ್ಲಾ ಸೇರಿ ಒಂದು 1 ಲಕ್ಷ ನಿಮ್ಮ ಒಂದು ಪ್ರಾಡಕ್ಟ್ ಒಂದ್ ಆಗತ್ತೆ ಅಂತ ಹೇಳಿದಾಗ ಎಷ್ಟು ಪ್ರಾಫಿಟ್ ಇಟ್ಕೊಂಡು ಮಾರಕ್ಕೆ ಇಷ್ಟಪಡ್ತೀರಾ? 20% ಇಟ್ಕೊಂಡು ಮಾಡ್ತೀರಾ? 25% ಇಟ್ಕೊಂಡು ಮಾಡ್ತೀರಾ? ನಿಮ್ಮ ಬ್ರ್ಯಾಂಡ್ ನವ್ರು ಏನ್ ಮಾಡ್ತಾ ಇದಾರೆ, ನಿಮ್ಮ ಕಾಂಪಿಟೇಟರ್ಸ್ ಏನ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಬೇಕಾಗತ್ತೆ. ವೆರಿ ಕ್ರಿಟಿಕಲ್ ಲಾಸ್ಟ್ ಪಾಯಿಂಟ್ ಇಸ್ ಪ್ಲೇಸ್. ನೀವು ಎಲ್ಲಿ

0: ಮಾರ್ಕೆಟಿಂಗ್ ಮಾಡ್ತೀರಾ ಅಂತ ಅನ್ನೋ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಜಾಗ. ಯಾಕಂದ್ರೆ ಈ ಕ್ಯಾಪಿಟಲ್ ಗೂಡ್ಸ್ಗೂ ಮತ್ತೆ ಕನ್ಸ್ಯೂಮರ್ ಗೂಡ್ಸ್ಗೂ ಬಹಳ ಡಿಫ್ರೆನ್ಸ್ ಇದೆ. ಸೆಲ್ಲಿಂಗ್ ಎ ಟೂತ್ ಪೇಸ್ಟ್ ಆರ್ ಎ ಸೋಪ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಕ್ಯಾಪಿಟಲ್ ಗೂಡ್ಸ್. ಇದಕ್ಕೇನಾಗತ್ತೆ ಅಂತ ಹೇಳಿದ್ರೆ, ಫಾರ್ ಸೆಲ್ಲಿಂಗ್ ಸೋಪ್ಸ್ ಅಂಡ್ ಟೂತ್ ಪೇಸ್ಟ್ ಇಟ್ ಕಮ್ಸ್ ಅಂಡರ್ ಎಫ್ ಎಂ ಸಿ ಜಿ. ದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಸ್ ಟೋಟಲಿ ಡಿಫ್ರೆಂಟ್. ಡೀಲರ್ ನೆಟ್ವರ್ಕ್ ಬೇಕಾಗುತ್ತೆ, ಸೋ ಮೆನಿ ಅದರ್ ಥಿಂಗ್ಸ್ ಆರ್ ರಿಕ್ವೈರ್ಡ್, ಔಟ್ಲೆಟ್ಸ್ ಬೇಕಾಗುತ್ತೆ, ಸೋ ಮೆನಿ ಥಿಂಗ್ಸ್ ವಿಲ್ ಗೆಟ್ ಚೇಂಜ್. ಬಟ್ ಯು ಆರ್ ಸೆಲ್ಲಿಂಗ್ ಎ ಕನ್ಸ್ಯೂಮರ್ ಗೂಡ್ಸ್ ಆರ್ ಎ ಕ್ಯಾಪಿಟಲ್ ಗೂಡ್, ಇಟ್ ಗೋಸ್ ಹ್ಯಾವ್ ಟು ಗೋ ನೆಸೆಸರಿ ಫ್ರಮ್ ದ ಫ್ಯಾಕ್ಟ್ರಿ, ಬಿಕಾಸ್ ದೀಸ್ ಆರ್ ದ ವೆರಿ ಹ್ಯೂಜ್ ಮಿಷಿನ್ಸ್. ನಿಮ್ ಕಸ್ಟಮರ್ಸ್ ಯಾರ್ಯಾರು ಎಲ್ಲೆಲ್ಲಿ ಲೊಕೇಶನ್ ಆಗಿದ್ದಾರೆ ಅಂತ. ಜನರಲಿ ಮೈ ಮಿಷಿನ್ಸ್, ಅವರ್ ಮಿಷಿನ್ಸ್ ವರ್ಕ್ಡ್ ಇನ್ ಸಿಮೆಂಟ್ ಕಂಪನೀಸ್, ಗ್ರನೈಟ್ ಕ್ವಾರೀಸ್ ಅಂಡ್ ಕೋಲ್ ಮೈನ್ಸ್. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲಾ ಡಿಸ್ಕಷನ್ಸ್ ಮಾಡಿ, ದಟ್ಸ್ ವಾಟ್ ಐ ಯೂಸ್ ಟು ಡೂ ಪ್ಯಾನ್ ಇಂಡಿಯಾ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಡಿಸ್ಕಷನ್ ಮಾಡಿಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಆಲ್ ವಾರಂಟಿ ಎವ್ರಿಥಿಂಗ್ ಗಿವನ್ ಅಂಡ್ ಆಲ್ಸೋ ಸೈನ್ ದ ಕಾಂಟ್ರಾಕ್ಟ್. ದೆನ್ ಫ್ರಮ್ ದ ಫ್ಯಾಕ್ಟ್ರಿ ದ ಮಿಷಿನ್ಸ್ ವಿಲ್ ಲೀವ್ ಆನ್ ಹ್ಯೂಜ್ ಟ್ರಕ್ಸ್ ಅಂಡ್ ಟ್ರೈಲರ್ಸ್. ಸೊ ದಿಸ್ ಇಸ್ ವಾಟ್ ವಿ ಯೂಸ್ ಟು ಡೂ ಅಂಡ್ ದಿಸ್ ಇಸ್ ವಾಟ್ ಐ ಯೂಸ್ ಟು ಫಾಲೋ. ತ್ರೀ ಪೀಸ್ ಆಫ್ ಮಾರ್ಕೆಟಿಂಗ್ ವೆರಿ ಇಂಪಾರ್ಟೆಂಟ್, ಪೊಸಿಷನಿಂಗ್, ಪ್ರೈಸ್ ಅಂಡ್ ಪ್ಲೇಸ್. ದಿಸ್ ಪ್ಲೇಸ್ ಎ ವೆರಿ ಕೀ ರೋಲ್ ಇನ್ ಹೋಲ್ ಆಫ್ ಮಾರ್ಕೆಟಿಂಗ್.
1: ಥ್ಯಾಂಕ್ ಯು ಸರ್,
0: ನಮ್ಮ ಜೊತೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.
1: ತ್ರೀ ಪೀಸ್ ಆಫ್ ಮಾರ್ಕೆಟಿಂಗ್ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
0: And I worked almost for 15 years on this marketing of my capital goods.
1: Thank you sir, kandita khushi aitu kare maadidakkagi dhanyavaadagalu.
0: Thank you, bye.
1: Marketing management kuritagi maataadta idvi kelugarobru. ತ್ರೀ ಪೀಸ್ ಆಫ್ ಮಾರ್ಕೆಟಿಂಗ್ ಕುರಿತಾಗಿ ಹಂಚಿಕೊಂಡ್ರು. ಇದ್ರ ಜೊತೆಗೆ ಇನ್ನ ಎರಡು ಪೀಸ್ನ ಸೇರಿಸೋದಾದ್ರೆ, ಪ್ರಾಡಕ್ಟ್ ಗ್ರಾಹಕರಿಗೆ ಏನ್ ಬೇಕು ಅಂತ ಸಂಶೋಧನೆ ಮಾಡಿ ತಿಳ್ಕೊಳ್ಳೋದು, ಇದು ಪ್ರಾಡಕ್ಟ್. ನಂತರ ಪ್ರಮೋಷನ್, ನಮ್ಮ ಪ್ರಾಡಕ್ಟ್ ಬಗ್ಗೆ ಜನರಿಗೆ ತಿಳಿಸೋದು ಜಾಹೀರಾತು ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಥವಾ ರಿಯಾಯಿತಿ ನೀಡುವುದರ ಮೂಲಕ ಮಾರ್ಕೆಟಿಂಗ್ನ ಅಳೆಯೋದು ಮತ್ತು ಅಗತ್ಯ ಬದಲಾವಣೆಗಳನ್ನ ಮಾಡೋದು, ಇದು ಪೀಸ್ ಆಫ್ ಮಾರ್ಕೆಟಿಂಗ್ ನಲ್ಲಿ ಕಾಣಬಹುದು. ಇದೀಗ ಮುಂದಿನ ಗೀತೆ ಕಿಚ್ಚ ಚಿತ್ರದಿಂದ ಹರಿಹರನ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖಾ ಅವರ ಸಂಗೀತ ಸಾಹಿತ್ಯ. ನೀವು ಸಹ ನಮಗೆ ಕರೆ ಮಾಡಿ ನಿಮ್ಮ ಮಾಹಿತಿ ಜೊತೆಗೆ ಅನುಭವನ ಹಂಚಿಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228102206.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಲಕ್ಷ್ಮೀ ದೇವಮ್ಮ ಸಾತನೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾವು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಕ್ವಾಂಟಿಟಿಗಿಂತ ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಅಂತ ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇನ್ನು ಮಾರ್ಕೆಟಿಂಗ್ ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ, ಒಂದು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಗ್ರಾಹಕರ ನಂಬಿಕೆ ಗಳಿಸಲು, ಇದು ಕೇವಲ ವ್ಯಾಪಾರ ಅಲ್ಲ, ಗ್ರಾಹಕರೊಂದಿಗೆ ದೀರ್ಘಕಾಲದ ಬಾಂಧವ್ಯ ಬೆಳೆಸಲು ಸಹಾಯ ಮಾಡುತ್ತೆ. ಜೊತೆಗೆ ಇವತ್ತಿನ ದಿನಗಳಲ್ಲಿ ಒಂದೇ ವಸ್ತುಗೆ 100+ ಬ್ರ್ಯಾಂಡ್ಗಳಿವೆ, ಅವುಗಳ ಮಧ್ಯೆ ನಮ್ಮ ಬ್ರ್ಯಾಂಡ್ ಎದ್ದು ಕಾಣಲು ಇದು ಬೇಕು. ಸರಿಯಾದ ಮಾರ್ಕೆಟಿಂಗ್ ತಂತ್ರ ಇದ್ರೆ ಮಾರಾಟ ಹೆಚ್ಚಿ ಕಂಪನಿ ಲಾಭದತ್ತ ಮುನ್ನಡೆಯುತ್ತೆ. ಇನ್ನು ಮಾರ್ಕೆಟಿಂಗ್ನ ವಿಧಗಳು ನೋಡೋದಾದರೆ ಡಿಜಿಟಲ್ ಮಾರ್ಕೆಟಿಂಗ್, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್, ಕಂಟೆಂಟ್ ಮಾರ್ಕೆಟಿಂಗ್, ಈ ಥರ 100+ ವಿಧಗಳಿದೆ. ಕೊನೆಯದಾಗಿ ಹೇಳಬೇಕಂದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಎಂಬುದು ಬರೀ ಆಫೀಸ್ನಲ್ಲಿ ಕುಳಿತು ಮಾಡೋ ಕೆಲಸ ಅಲ್ಲ, ಅದು

ಗ್ರಾಹಕರ ಮನಸ್ಸನ್ನು ಓದುವ ಒಂದು ಕಲೆ ಮತ್ತು ವಿಜ್ಞಾನ. ಸರಿಯಾದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಲ್ಲದಿದ್ದರೆ ಎಷ್ಟೇ ಒಳ್ಳೆಯ ಉತ್ಪನ್ನ ಇದ್ದರೂ ಸಹ ಅದು ಜನರನ್ನು ತಲುಪೋದಿಲ್ಲ. ಹಾಗಾಗಿ ಗ್ರಾಹಕನೇ ಯಜಮಾನ ಎಂಬ ತತ್ವದಡಿ ಕೆಲಸ ಮಾಡುವುದೇ ನಿಜವಾದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇಷ್ಟು ಹೊತ್ತು ನನ್ನ ಮಾತುಗಳು ಕೇಳಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಚಂದ್ರಚಕೋರಿ ಚಿತ್ರದಿಂದ ಹರಿಹರನ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಎಸ್ ನಾರಾಯಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ. ನಂತರ ಯಾರೇ ನೀನು ಚಲುವೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:50. ಈಗ ಚಿತ್ರಗೀತೆಗಳು.

ಇದುವರೆಗೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಕಾರ್ತಿಕ್ ಹಾಗೂ ಬೆನ್ನಿ ಅವರ ಧ್ವನಿಯಲ್ಲಿ ಲವ್ಗುರು ಚಿತ್ರದ ಗೀತೆ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ವೀರಕನ್ನಡಿಗ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಅಂಜನಿಪುತ್ರ ಚಿತ್ರದ ಗೀತೆ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೋಟಿಗೊಬ್ಬಾಟು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ವಂಶಿ ಚಿತ್ರದ ಗೀತೆ.

0: ಸಮಯ 5:30 13 ಸೆಕೆಂಡುಗಳು. ಇನ್ನು ಮುಂದೆ ಮಹಿಳಾ ಕಾರ್ಯಕ್ರಮ.
1: ಆಕಾಶವಾಣಿ ಈಗ ಕೇಳಿ ಸಂಗೀತ ಕಲಾವಿದೆಯಾದ ಎಂಡಿ ಪಲ್ಲವಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್.

0: ಹಾ ಪ್ರಿಯ ಕೇಳುಗರೇ, ಗೊತ್ತಾಯ್ತಲ್ಲ, ಅತ್ಯಂತ ಚಿರಪರಿಚಿತವಾದ ಧ್ವನಿ. ನಿಮ್ಮೆಲ್ಲರ ನೆಚ್ಚಿನ MD ಪಲ್ಲವಿಯವರೇ ನಮ್ಮ ಜೊತೆಗಿದ್ದಾರೆ. ನೋಡಿ ಪ್ರಿಯ ಕೇಳುಗರೇ, ಕೆಲವರು ಹಾಡ್ತಾರೆ, ಆದರೆ ಕೆಲವರು ಹಾಡಿನಲ್ಲಿಯೇ ಕರಗಿ ಹೋಗುವ ಒಬ್ಬ ಮೇಧಾವಿ ಸಂಗೀತಾತ್ಮ ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಧ್ವನಿಯಿಂದಲೇ ನೇರವಾಗಿ ನಮ್ಮ ಶ್ರೋತೃಗಳ ಮನ ತಟ್ಟಲು ಸಂಗೀತದ ಸೊಡಗಿನ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ಕಾರ ಪಲ್ಲವಿ ಅವರೇ, ಹೇಗಿದ್ದೀರಾ?
1: ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದೆ ಬಿಜಾಪುರಕ್ಕೆ ಬಂದಿರೋದಕ್ಕೆ.
0: ಅಲ್ವಾ, ನೋಡಿ, ಮೊಟ್ಟ ಮೊದಲಿಗೆ ನಾನು ಕೇಳುವ ಪ್ರಶ್ನೆ ಅಂದರೆ, ಈ ಸಂಗೀತದ ಲೋಕಕ್ಕೆ ನೀವು ಹೇಗೆ ಬಂದ್ರಿ ಅಂತ ನಮಗೆ ತಿಳಿಸ್ಬೇಕು.
1: ಸಂಗೀತದ ಲೋಕಕ್ಕೆ ನಾನು ಹೇಗೆ ಬಂದೆ? ನಾನು ಒಬ್ಬ ಕಲಾವಿದರ ಕುಟುಂಬದಲ್ಲಿ ಹುಟ್ಟಿರೋದು. ನಮ್ಮ ಮುತ್ತಾತ ಅನಸುಬ್ರಾಯರು ಅವರು ಚಿತ್ರಕಲಾವಿದರು, ನಮ್ಮ ತಾತ AS ಮೂರ್ತಿಯವರು ನಾಟಕ ಮತ್ತೆ ಜರ್ನಲಿಸಮ್ ಇದೆಲ್ಲ ಮಾಡ್ತಾ ಇದ್ರು. ನಮ್ಮ ಅಜ್ಜಿಯವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಾ ಇದ್ರು. ನಮ್ಮ ತಾಯಿ ಕೂಡ ಇವಾಗ ಒಂದು ನಾಟಕ ಶಾಲೆಯನ್ನು ನಡೆಸ್ತಾರೆ. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ನಾನು ಬೆಳೆದದ್ದು ಎಲ್ಲ ನಮ್ಮ ತಾತನ ಮನೆಯಲ್ಲಿ, ಅಲ್ಲಿ ನಾಟಕ, ಸಂಗೀತ, ಸಾಹಿತ್ಯ, ನೃತ್ಯ ಇದೆಲ್ಲ ಕಲೆಗಳಿಗೆ ಎಕ್ಸ್ಪೋಜರ್ ಇತ್ತು ನನಗೆ ತುಂಬ. ಸೊ ನಾನು ಚಿಕ್ಕ ವಯಸ್ಸಿನಿಂದ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೆ ತುಂಬ ಚಿಕ್ಕ ವಯಸ್ಸಲ್ಲಿ. ಮೇಡಮ್, ನಾನು 5 ವರ್ಷ 6 ವರ್ಷ ಇದ್ದಾಗಿಂದ ಸಂಗೀತ ಕಲಿತಾ ಇದ್ದೆ. ಆ್ಯಂಡ್ ನಮ್ಮ ತಾಯಿಯವರು ಆಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ರು, ಹಾಗಾಗಿ ನಾನು ಕೂಡ ಅವ್ರ ಜೊತೆ ಪಾಠಕ್ಕೆ ಹೋಗ್ತಾ ಇದ್ದೆ. ರಾಮರಾವ್ ನಾಯಕರು ನನ್ನ ಮೊದಲ ಗುರುಗಳು. ಆಮೇಲೆ ನಿಧಾನಕ್ಕೆ ನಾನು ಮೈಸೂರು ಆನಂದ್ ಸ್ವಾಮಿಯವ್ರ ಹತ್ರ ಸುಗಮ ಸಂಗೀತ ಇರಬಹುದು, ರಾಜು ಆನಂದ್ ಸ್ವಾಮಿಯವ್ರ ಹತ್ರ ಸುಗಮ ಸಂಗೀತ, ಆಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು BA ಮಾಡ್ಕೊಂಡಿದ್ದೀನಿ, BMusic ಬನಾರಸ್ ಯೂನಿವರ್ಸಿಟಿನಲ್ಲಿ.
0: ನೋಡಿ ಮೇಡಮ್, ನಮ್ಮಲ್ಲಿ ಅಡಕವಾದ ಪ್ರತಿಭೆಗೆ ಮೆರಗು ಕೊಡಬೇಕಾದ್ರೆ ಒಬ್ಬ ಗುರು ಅಂತೂ ಇರಲೇಬೇಕು. ಹಾಗೆ ನಿಮಗೆ ಸಾಕಷ್ಟು ಗುರುಗಳಿದ್ದಾರೆ, ಅವರಲ್ಲಿ ನಿಮಗೆ ನೆಚ್ಚಿನ ಗುರುಗಳು ಯಾರು, ನಿಮ್ಮಲ್ಲಿ ಪ್ರಭಾವ ಬೀರಿದವರು ಯಾರು ಅಂತ ಹೇಳ್ಬೋದಾ?
1: ಪ್ರಭಾವ ಬೀರಿದ ಗುರುಗಳಿಂದ ನನಗೆ ತುಂಬ ಜನ ಪ್ರಭಾವ ಬೀರಿದ್ದಾರೆ. ಗುರುಗಳು ಅಂದರೆ ನನಗೆ ಸಂಗೀತದಲ್ಲಿ ಗುರುಗಳು, ಮೊದಲು ನಮ್ಮ ತಾಯಿಯಿಂದ ನಾನು ಕಲ್ತಿದ್ದು. ಆಮೇಲೆ ರಾಮರಾವ್ ನಾಯಕ್ ಅವರು ನನ್ನ ಗುರುಗಳು, ಹಿಂದೂಸ್ತಾನಿ ಸಂಗೀತ ಅವ್ರ ಹತ್ರ ಕಲ್ತಿದ್ದು. ಆಮೇಲೆ ಪಂಡಿತ್ ಶೇಷಾದ್ರಿ ಗವಾಯಿ ಅವರು, ಆಮೇಲೆ ಪಂಡಿತ್ ರಾಜ್ಭಾವ್ ಸೊಂಟಕ್ಕೆ, ಇವ್ರ ಹತ್ರ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಿರೋದು. ಮೈಸೂರು ಅನಂತ ಸ್ವಾಮಿಯವರು, ರಾಜು ಅನಂತ ಸ್ವಾಮಿಯವರು, ಇವ್ರ ಹತ್ರ ನಾನು ಸುಗಮ ಸಂಗೀತ ಕಲ್ತಿರೋದು.
0: ಈಗ ನೋಡಿ, ನೀವು ಹಿಂದೂಸ್ತಾನ ಸಂಗೀತ ಆಯಿತು, ಕರ್ನಾಟಕ ಅಥವಾ ಭಾವಗೀತೆಗಳೇ ಇರಲಿ, ಚಿತ್ರಗೀತೆಗಳನ್ನು ನೀವು ಹಾಡಬೇಕಾಗುತ್ತೆ. ಅವುಗಳಿಗೆ ಹೇಗೆ ಬೇರೆ ಬೇರೆಯಾದ ರಾಗ, ತಾಳ, ಲಯ, ಸಂದರ್ಭ ಎಲ್ಲವೂ ಬೇರೆಯಾಗಿರುತ್ತದೆ, ಅದನ್ನು ನೀವು ಹೇಗೆ ಹೊಂದಿಸ್ಕೊಳ್ತೀರಿ ಅಂತ ಹೇಳಬೇಕು.
1: ಇಲ್ಲ, ಪ್ರತಿಯೊಂದಕ್ಕೆ ಅದರದೇ ಆದ ಒಂದು ತಯಾರಿ ಇರಲೇಬೇಕು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತ್ರೆ ಒಂದು ಬುನಾದಿ, ಸಂಗೀತದ ಬುನಾದಿ ಸಿಗುತ್ತೆ, ಒಂದು ಫೌಂಡೇಶನ್. ಆದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತವರೆಲ್ಲ ಚಿತ್ರಗೀತೆ ಹಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೇನೆ ಚಿತ್ರಗೀತೆ ಹಾಡೋರೆಲ್ಲ ಭಾವಗೀತೆ ಹಾಡ್ಬೋದು ಅಂತ ಹೇಳೋಕ್ಕಾಗಲ್ಲ. ಎಲ್ಲದಕ್ಕೂ ಅದರದೇ ಆದ ಒಂದು ತಯಾರಿ, ಅದರದೇ ಆದ ಒಂದು ವಾಯ್ಸ್ ಮಾಡ್ಯುಲೇಷನ್ ಇರಬಹುದು, ಎಕ್ಸ್ಪ್ರೆಷನ್ ಇರಬಹುದು, ಇಂಪ್ರೊವೈಸ್ ಮಾಡೋ ರೀತಿ ಇರಬಹುದು, ಗ್ರಾಮರ್ ಎಲ್ಲಾನು ಬೇರೆ ಬೇರೆ. ಅಂದರೆ ಅದಕ್ಕೆ ನಾವು ಸೆಪ್ರೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು.
0: ಅಂದರೆ ಯಾವುದೇ ಶೈಲಿಯ ಗೀತೆ ಇರಲಿ, ತಯಾರಿ ಅನ್ನುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀರಿ. ತುಂಬ ಸಂತೋಷ. ನಿಮ್ಮ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವುದು?
1: ನಾನು ತುಂಬ ಚಿಕ್ಕವಳಿದ್ದೆ. ನಮ್ಮ ಗುರುಗಳು ರಾಮರಾವ್ ನಾಯಕ್ ಅವರು, ಅವರ ಒಂದು ಕಚೇರಿ ಇತ್ತು, ರಿಪಬ್ಲಿಕ್ ಡೇ ಅನ್ಸುತ್ತೆ, ನನಗೆ ಸರಿಯಾಗಿ ಯಾವ ಒಕೇಶನ್ ಅಂತ ನೆನಪಿಲ್ಲ. ನಾನು ತುಂಬ ಚಿಕ್ಕವಳು, ನಾನೊಂದು 8 ವರ್ಷ ಇರ್ಬೋದು, ನನ್ನ ತಂಗಿ ಒಂದು 6 ವರ್ಷ ಇರ್ಬೋದು. ನಾವು ನಮ್ಮ ಗುರುಗಳ ಜೊತೆ ಸಾಥ್ ನೀಡೋದಕ್ಕೆ ಹೋಗಿದ್ವಿ. ಹಿಂದೂಸ್ತಾನಿಯಲ್ಲಿ ಹಿಂದೆ ಶಿಷ್ಯರು ಕೂತ್ಕೊಂಡು ತಂಬೂರಿ ಮಿಟ್ಕೊಂಡು ಸಾಥ್ ನೀಡ್ತಾರಲ್ಲ, ಆ ಥರ ನಾನು ನನ್ನ ತಂಗಿ ತುಂಬ ಚಿಕ್ಕವ್ರು ನಾವು, ಅವ್ರು ನಮ್ಮನ್ನು ಕೂರಿಸ್ಕೊಂಡು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಾರ್ಯಕ್ರಮ ಇತ್ತು ಅವ್ರದ್ದು, ರಿಪಬ್ಲಿಕ್ ಡೇ ಕಾರ್ಯಕ್ರಮ ಅನಿಸುತ್ತೆ, ಆವಾಗ ನಮ್ಮನ್ನು ಕೂರಿಸ್ಕೊಂಡು ಅಲ್ಲಿ ಹಾಡಿಸಿದರು. ಅದು ನನ್ನ ಮೊದಲ ವೇದಿಕೆಯ ಕಾರ್ಯಕ್ರಮ.
0: ನಿಮಗೆ ಅತ್ಯಂತ ಮುದಗೊಳಿಸುವಂಥ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಅಂತ ಒಂದು ಇದ್ದೇ ಇರುತ್ತೆ, ಅದು ಯಾವುದು ಅಂತ ನಮಗೆ ಹೇಳ್ಬೋದಾ?
1: ಅಂದರೆ ಸಾವಿರಾರು ಕಾರ್ಯಕ್ರಮಗಳು ಮಾಡಿರ್ತೀವಲ್ಲ, ಅದರಲ್ಲಿ ಬಹಳಷ್ಟು ಮೆಮೊರೇಬಲ್

0: ಕಾನ್ಸರ್ಟ್ಸ್ ಇದೆ. ಒಂದಂದರೆ ಎಸ್ ಪಿ ಸರ್ ಜೊತೆ ಹಾಡಿದ ಎಲ್ಲ ಕಾರ್ಯಕ್ರಮಗಳು ವೆರಿ ಮೆಮೊರೇಬಲ್. ಏಕೆಂದರೆ ಅಂಥ ಒಬ್ಬ ಲೆಜೆಂಡ್ ಜೊತೆ ವೇದಿಕೆ ಮೇಲೆ ಹಾಡೋದು ತುಂಬ ಒಂದು. ಎಸ್ ಪಿ ಸರ್ ಜೊತೆ ಹಾಡಿದಾಗ ಏನಂದರೆ ಅವರು ಎಂಥೆಂಥ ಲೆಜೆಂಡ್ಗಳ ಜೊತೆ ಹಾಡಿದ್ದಾರೆ, ಲತಾ ಮಂಗೇಶ್ಕರಿಂದ ಹಿಡಿದು ಆಶಾ ಭೋಸ್ಲೆಯಿಂದ ಹಿಡಿದು ಎಸ್ ಜಾನಕಿಯವರು, ಪಿ ಸುಶೀಲ ಅವರು, ಎಲ್ಲರ ಜೊತೆ ಹಾಡಿದ್ದಾರೆ ಅವರು. ಬಟ್ ನಮ್ಮಂಥ ಚಿಕ್ಕವರು, ನಾನು ತುಂಬ ತುಂಬ ಚಿಕ್ಕವಳು, ಅವರ ಮಗಳು ವಯಸ್ಸು ನಾನು, ಮತ್ತು ಪ್ರತಿಭೆಯಲ್ಲಿ ಅವ್ರ ಕಾಲ ಬೆರಳನಷ್ಟು ಇಲ್ಲ ನಾನು, ಬಟ್ ಅವರು ನನ್ನಂಥವಳಿಗೂ ಕೂಡ ತುಂಬ ಪ್ರೋತ್ಸಾಹ ಅಲ್ಲದೆ ತುಂಬ ರೆಸ್ಪೆಕ್ಟ್, ಒಂದು ಗೌರವ ಕೊಟ್ಟು ವೇದಿಕೆ ಮೇಲೆ ಆ ರೀತಿಯ ಗೌರವವನ್ನು ನನ್ನಂಥ ಚಿಕ್ಕ ಕಲಾವಿದ್ರಿಗೂ ಅವ್ರು ಕೊಟ್ಟರಲ್ಲ, ಅದು ದ್ಯಾಟ್ ವಾಸ್ ಹಿಸ್ ಗ್ರೇಟ್ನೆಸ್, ಅದು ಎಸ್ ಪಿ ಸರ್ದು. ಆಮೇಲೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಊರುಗಳಲ್ಲಿ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡಿದಾಗ ಆಗಿರುವ ಅನುಭವಗಳು ತುಂಬ ಅದ್ಭುತವಾದ ಕಾರ್ಯಕ್ರಮಗಳು ಆಗಿವೆ ಎಷ್ಟೋ ಕಡೆ. ಸೊ ಅದು ಎಲ್ಲ ನೆನಪಿನಲ್ಲಿದೆ.
1: ಹಾ ಹೌದು ನೋಡ್ರಿ, ಈಗ ಸಂಗೀತ ಅಂದರೆ ಅದು ಕೇವಲ ಸ್ವರಮಾಲೆ ಅಲ್ಲ, ಅದು ನಿಮ್ಮ ಮನತಾಳದಿಂದ ಮೀಟಿ ಹೊರಬರಬೇಕಾಗುತ್ತೆ, ಸಂಗೀತವಾಗಿ ಹೊರಹೊಮ್ಮುತ್ತದೆ. ಅಲ್ಲಿ ಯಾವ ಶೈಲಿಯ ಹಾಡು, ಭಾವಗೀತೆ, ಚಿತ್ರಗೀತೆ ಯಾವುದೇ ಇರಬಹುದು, ಅದರಲ್ಲಿ ಯಾವುದನ್ನು ನೀವು ಹಾಡಿದರೆ ಸಂತಸ ತರ್ತದೆ ಅಂತ ನೀವು ಹೇಳ್ಬಹುದಾ?
0: ಏನಂದ್ರೆ ನಿಮಗೆ ನಿಮ್ಮ ಮಕ್ಕಳಲ್ಲಿ ಯಾರಿಷ್ಟ ಅಂತ ಕೇಳ್ದಂಗದು, ಯಾವ್ದು ಹಾಡು ಅಂತ ಹಂಗೇನಿಲ್ಲ. ನಮ್ಗೆ ಒಂದೊಂದ್ಸಲ ಒಂದೊಂದು ಮೂಡ್ ಇರುತ್ತೆ, ಒಂದೊಂದು ವಾತಾವರಣ ಒಂದೊಂದು ರೀತಿ ಇರುತ್ತೆ, ಅವಾಗ ಓ ಇವತ್ತು ಈ ಹಾಡು ಹಾಡಬೇಕು ಅನಿಸ್ತಾ ಇದೆ ಅಂತ ಅನ್ಸುತ್ತೆ, ಅಥವಾ ಇವತ್ತು ಈ ಎನರ್ಜಿ ಇರೋ ಹಾಡು, ಅಥವಾ ಈ ಒಂಥರ ಸ್ವಲ್ಪ ಮೃದುವಾದ ಹಾಡು, ಸ್ವಲ್ಪ ರೊಮ್ಯಾಂಟಿಕ್ ಹಾಡ್ಬೇಕನ್ಸ್ತಾ ಇದೆ, ಇವತ್ತು ಹೀಗೆ ಅನಿಸ್ತಾ ಇದೆ, ಅದು ಒಂದೊಂದು ದಿನದ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ.
1: ಹಾಡುಗಾರ್ತಿಯಾಗಿ ಅತ್ಯಂತ ಜನಪ್ರಿಯವಾದ ಹಾಡು, ಜನರು ನಿಮ್ಮಿಂದ ಅಪೇಕ್ಷೆ ಪಡ್ತಾರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅದನ್ನು ನೀವು ಹಾಡಲೇಬೇಕು ಅಂತ ಅಪೇಕ್ಷೆ ಪಡುವಂತ ಹಾಡು?
0: ಅಯ್ಯೋ ಜನ ಅಂತೂ ನನಗೆ ದೀಪವು ನಿನ್ನದೇ ಹಾಡದೇ ಇದ್ರೆ ಬಿಡೋದಿಲ್ಲ.
1: ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬಿಡಿ.
0: ಓ ಎಸ್, ಓ ಎಸ್.

0: ಎಂಥ ಆಹ್ಲಾದಕರವಾದ ಗೀತೆ ಹಾಗೂ ನಿಮ್ಮ ಧ್ವನಿ ಕೂಡ ಅಷ್ಟೇ ಮಧುರವಾಗಿದೆ ಮೇಡಮ್. ಮೇಡಮ್, ಸಂಗೀತ ಅಂದರೆ ಅದು ಕೇವಲ ಮನೋರಂಜನೆಯಲ್ಲ, ಅದು ಮನಸ್ಸನ್ನು ತಿದ್ದುವ ಒಂದು ಶಕ್ತಿ, ಸಮಾಜವನ್ನು ಸ್ಪರ್ಶಿಸುವ ಮಾಧ್ಯಮ. ಒಂದು ಸಂಗೀತಕಾರನ ಧ್ವನಿಯ ಜವಾಬ್ದಾರಿ ಏನು ಅಂತೀರಾ?
1: ಏನಂದ್ರೆ ಮೇಡಮ್, ನಾವು ಕಲಾವಿದರಿಗೆ ಒಂದು ನಮ್ದು ರೂಲ್ ಏನಂದ್ರೆ ಕಾರ್ಯಕ್ರಮ ನಡಿಬೇಕು. ದ ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ಲ, ಏನೇ ಆಗಲಿ ಕಾರ್ಯಕ್ರಮ ನಡಿಬೇಕು. ಸೊ ನಮಗೆ ಹುಷಾರಿರಲಿ ಹುಷಾರಿಲ್ಲದೆ ಇರಲಿ, ನಮ್ಮ ಮನೆಯಲ್ಲಿ ಏನೋ ಒಂದು ಟ್ರ್ಯಾಜಿಡಿ ಆಗಿರಲಿ, ನಮಗೆ ಯಾವುದೇ ತೊಂದರೆ ಆಗಿರಲಿ, ಕಾರ್ಯಕ್ರಮ ಆವತ್ತಿನ ಕಾರ್ಯಕ್ರಮ ನಡಿಬೇಕು. ಸೊ ನಾವು ಟ್ರಾವೆಲ್ ಮಾಡಿದಾಗ ಯಾವತ್ತೂ ಅಷ್ಟೇ, ನೀವು ಕೇಳಿ ನನಗೆ ಎಷ್ಟು ಊರುಗಳಿಗೆ ಹೋಗಿದ್ದೀನಿ ಅಂದರೆ ಜಗತ್ತೆಲ್ಲ ಸುತ್ತಿದ್ದೀನಿ ನಾನು. ಆದರೆ ಆ ಕಾರ್ಯಕ್ರಮ ನಡೆಯೋವರೆಗೂ ನಾನು ರೂಮ್ ಬಿಟ್ಟೆಲ್ಲೂ ಹೋಗಲ್ಲ, ಏಕೆಂದರೆ ನನಗೆ ಹಾಲಿಡೇ ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ. ನಾನಲ್ಲಿ ಸೈಟ್ ಸೀಯಿಂಗ್ ಮಾಡಕ್ಕೆ ಹೋಗಿಲ್ಲ, ಟೂರಿಸಂ ಮಾಡಕ್ಕೆ ಹೋಗಿಲ್ಲ. ನಾನಲ್ಲಿ ಹೋಗಿರೋದು ಒಂದು ಕೆಲಸ ಮಾಡೋದಕ್ಕೆ. ಆ ಕೆಲಸ ಮುಗಿಯೋವರೆಗೂ ನಾನು ನನ್ನ ದನಿಯನ್ನು ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಒಬ್ಬ ಸಂಗೀತಗಾರರಾಗಿ ಒಂದು ಕಾರ್ಯಕ್ರಮ ಇದೆ ಅಂದರೆ ಓಕೆ, ಅದು ಕೆಲವು ಸಲ ಏನೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಬರೋ ಜ್ವರ ನಮಗೂ ಬಂದೇ ಬರುತ್ತೆ, ನೆಗಡಿ ಬಂದೇ ಬರುತ್ತೆ. ಆದರೆ ಹತ್ರ ತಮ್ಮ ತಲೆ ಮೇಲೆ ತಂದಿಟ್ಕೋಬಾರ್ದು, ಅಂದರೆ ಹೋಗಿ ಹೋಗಿ ಹುಷಾರು ತಪ್ಪಬಾರ್ದು ನಾವು. ಸೊ ನಾನಿವಾಗ ಬೆಳಗ್ಗೆ ಇಲ್ಲಿಗೆ ಬಂದೆ, ನಾನು ಬಿಜಾಪುರಕ್ಕೆ ನಾನು ಬಂದಿದ್ದು ಒಂದು 8:30-9 ಗಂಟೆ ಆಯಿತು. ತಕ್ಷಣ ನಾನು ಇಲ್ಲಿ ಓ ನಾನು ಗೋಲ್ ಗುಂಬಸ್ ನೋಡಬೇಕು, ಅದು ನೋಡಬೇಕು, ಇದು ಆಸೆ ಇದೆ, ಆಸೆ ಇದ್ದೇ ಇರತ್ತೆ, ಯಾರಿಗಾದರೂ ಆಸೆ ಇರತ್ತಲ್ವಾ ಅಂತ ನಾನು ಹೊರಟು ಹೋಗ್ಬಿಟ್ರೆ, ಮತ್ತೆ ಇಲ್ಲಿ ಸಂಜೆ ಬಂದು 4:30-5 ಗಂಟೆಗೆ ರೂಮ್ ಬಂದು ಮತ್ತೆ ರೆಡಿ ಆಗ್ಬಿಟ್ಟು ಹೋದ್ರೆ ನನ್ಗೆ ಸ್ಟ್ರೈನ್ ಆಗಿರುತ್ತೆ ಅಲ್ವಾ. ಆಗಿಲ್ದೆ ಇರ್ಬೋದು, ಕೆಲವ್ರಿಗೆ ಅದು ಶಕ್ತಿ ಇರುತ್ತೆ, ಓಕೆ, ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್. ಸೊ ಅದು ನನ್ನ ಜವಾಬ್ದಾರಿ. ಅಷ್ಟು ದೂರದಿಂದ ನಾನು ಬಂದಿದ್ದೀನಿ ನಮ್ಮ ತಂಡದೊಂದಿಗೆ, ಅದಕ್ಕೆ ಒಂದು ಸ್ವಲ್ಪ ನಾವು ಮರ್ಯಾದೆಯನ್ನು ಕೊಟ್ಟು ಜವಾಬ್ದಾರಿಯಿಂದ ನಡೆಸ್ತೀವಿ.

0: ಅನ್ಕೋಬೇಕಾಗುತ್ತೆ.
1: ಸಂಗೀತ ಅಂದರೆ ಅದು ಸುಮ್ಮನೆ ಬರುವುದಲ್ಲ, ಅದರ ಹಿಂದೆ ಬಹಳಷ್ಟು ಪರಿಶ್ರಮವಿರ್ತದೆ. ಆ ಪರಿಶ್ರಮ ಪಡುವ ಸಮಯ ಯಾವುದು ಅಂದರೆ ನೀವು ದಿನಚರಿ ಹೇಗೆ ಅಭ್ಯಾಸ ಮಾಡುವ ದಿನಚರಿ ಹೇಗೆ ನಮಗೆ ಹೇಳಬೇಕು?
2: ನಾನು ಚಿಕ್ಕವಳಾಗಿದ್ದಾಗ ನನ್ನ ಅಭ್ಯಾಸದ ದಿನಚರಿಯಲ್ಲಿ ನಾನು ಕಾಲೇಜ್ ಅಥವಾ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದೆ. ಆಮೇಲೆ ಒಂದೋ ಎರಡು ಗಂಟೆಗಳ ಕಾಲ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ಕಾಲೇಜ್ ಮುಗಿದ ಮೇಲೆ ನಾನು ಬೆಳಗಿಂದ ಸಂಜೆವರೆಗೂ ಕಾಲೇಜ್ ಟೈಮ್ ಎಷ್ಟಿತ್ತು ಅಷ್ಟು ಟೈಮ್ ನಾನು ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ಬರೀ ಹಿಂದೂಸ್ತಾನಿ ಸಂಗೀತ ಅಂತಲ್ಲ, ಬೇರೆ ಬೇರೆ ರೀತಿಯ ಗಜಲ್ ಇರಬಹುದು, ಆಮೇಲೆ ಸೂಫಿ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿನ ಸಂಗೀತಗಳನ್ನ ನಾನು ಅಷ್ಟು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದಾದಮೇಲೆ ನಾನು ಸಂಗೀತವನ್ನು ಪ್ರೊಫೆಷನ್ ಆಗಿ ತಗೊಂಡ ಮೇಲೆ ರೆಕಾರ್ಡಿಂಗ್ಗಳು ಕಾರ್ಯಕ್ರಮಗಳು ಇದೆಲ್ಲ ಹೆಚ್ಚಾಗ್ತಾ ಹೋದ ಹಾಗೆ ನನ್ನ ಸಂಗೀತದ ಅಭ್ಯಾಸದ ವೇಳೆ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಆದರೆ ದಿನ ಅದೋ ಒಂದು ಹೊತ್ತಲ್ಲಾದರೂ, ನನಗೆ ಒಂದು ನಿಗದಿತ ಹೊತ್ತು ಅಂತಿಲ್ಲ. ಈಗ ನನ್ನ ಪುಟ್ಟು ಮಗಳು ಒಬ್ಬಳಿದ್ದಾಳೆ, 7 ವರ್ಷದ ಪುಟ್ಟು ಮಗಳು. ಯಾರ್ಯಾರು ತಂದೆ ತಾಯಿಗಳಿರ್ತಾರೋ ಅವ್ರಿಗೆ ಗೊತ್ತಿದೆ, ಒಂದು ಮಗು ಇದ್ರೆ ಅದು ನಮ್ಮದು ಟೈಮಿಂಗ್ ಎಲ್ಲ ಆ ಮಗುಗೇನೆ ಡೆಡಿಕೇಟೆಡ್ ಅಂತ. ಸೊ ನನಗೆ ಯಾವಾಗ ಸಮಯ ಸಿಗುತ್ತೋ, ನನ್ನ ಸಮಯ ಅಂತ ಯಾವಾಗ ನನಗೆ ಸಿಗುತ್ತೋ ಆಗ ನಾನು ಕೂತು 1.5 ಗಂಟೆ 2 ಗಂಟೆಗಳ ಕಾಲ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತೀನಿ. ಅದಾದಮೇಲೆ ಇಡೀ ದಿನ ಸಂಗೀತ ಕೇಳ್ತೀನಿ, ಅದ್ರ ಜೊತೆ ಹಾಡ್ತಾ ಇರ್ತೀನಿ. ನಾನು ಗಾಡಿ ಕಾರ್ ಓಡಿಸ್ಕೊಂಡು ಎಲ್ಲಿ ಎಲ್ಲ ಕಡೆ ಹೋಗೋದು, ನಾನು ಕಾರ್ ಓಡಿಸ್ಕೊಂಡು ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ತುಂಬ ಟೈಮ್ ಇರುತ್ತೆ, ಟ್ರಾಫಿಕ್ ಜಾಮ್ ತುಂಬ ಇರುತ್ತೆ. ಹಾಗಾಗಿ ನನ್ನ ಕಾರೇ ಒಂದು ರಿಯಾಜಿನ ಸ್ಟುಡಿಯೋ ಅಂತ ಹೇಳ್ಬೋದು. ತಂಬೂರಿಯನ್ನ ಹಾಕೊಂಡು ಹಾಡ್ ಕಲಿತಾ ಹಾಡ್ ಹೇಳ್ತಾ ಹೋಗ್ತಾ ಇರ್ತೀನಿ. ಯಾರಾದ್ರೂ ನಾನು ಗಾಡಿ ಓಡಿಸೋದನ್ನ ನೋಡಿದ್ರೆ ಯಾವಾಗ್ಲೂ ನೋಡಿರ್ತಾರೆ, ನಾನು ಹಾಡು ಹೇಳ್ತಾನೆ ಇರ್ತೀನಿ ಗಾಡಿ ಒಳಗೆ ಅಂತ. ಸೊ ಇದು ನನ್ನ ಸಂಗೀತವನ್ನ ಅಭ್ಯಾಸ ಮಾಡುವ ರುಟೀನ್.
1: ಸಂಗೀತ ಲೋಕದ ಬಗ್ಗೆ ಕೇಳಿದೆ, ಈಗ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ನಮಗೆ ಹೇಳ್ತೀರಾ?
2: ನನಗೊಬ್ಳು ಪುಟ್ಟು ಮಗಳಿದ್ದಾಳೆ, ಕಾದಂಬರಿ ಅಂತ. ಅವಳು 7 ವರ್ಷ ಇವತ್ತು. ಏನು, ನನ್ನ ಪ್ರಪಂಚನೇ ಅವಳು ಅಷ್ಟೇ ಅಷ್ಟೇ. ಮಗಳು ನನ್ನ ಫ್ರೀ ಟೈಮಲ್ಲೆಲ್ಲ ಮಗಳ ಜೊತೆ ಆಟ ಆಡಿಕೊಂಡು ಅವಳ ಜೊತೆ ಇರ್ತೀನಿ ನಾನು. ಮನೇಲಿ ಎಲ್ಲರೂ ಕಲಾವಿದ್ರೆ, ನನ್ನ ತಂಗಿನೂ ಕಲಾವಿದೆ, ನಮ್ಮ ತಾಯಿನೂ ಕಲಾವಿದೆ, ನಮ್ಮ ಎಲ್ಲರೂ ಕಲಾವಿದ್ರು ನಮ್ಮ ಮನೇಲಿ.
1: ಹಾಗೆ ಈ ಸಂಗೀತ ಮತ್ತು ವೈಯಕ್ತಿಕ ಜೀವನದ ಸಮತೋಲನ ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಅಂತ?
2: ಒಂದೇನಂದ್ರೆ ನಮ್ಮ ಸಂಗೀತ ನಮ್ಮ ಜೀವನದ ಭಾಗ. ಅದು ಬೆಳಗ್ಗೆ ಹೋಗಿ 1 or 2 hours ಮಾಡಿ ಆಫೀಸ್ನಲ್ಲಿ ಬಿಟ್ಟು ಬರುವಂತಹ ಕೆಲಸ ಅಲ್ಲ ಸಂಗೀತ. ನಾವು ಎಷ್ಟು ಉಸಿರಾಡ್ತೀವೋ ಅಷ್ಟು ಸಂಗೀತ ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿರುತ್ತೆ, ಉಸಿರಾಟದ ಹಾಗೆ ಸಂಗೀತ. ಹಾಗಾಗಿ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ನಮ್ಮ ಸಂಗೀತವನ್ನ ಸಹಿಸುವವರು ಇರಬೇಕು. ಸಹಿಸುವವರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಕಾರ್ಯಕ್ರಮದಲ್ಲಿ ನಾವು ಸಂಗೀತಗಾರರು ಪರ್ಫಾರ್ಮ್ ಮಾಡಿದಾಗ, ಹಾಡಿದಾಗ ಅಥವಾ ನುಡಿಸಿದಾಗ ಅದನ್ನು ಆನಂದಿಸುವ ಪ್ರೇಕ್ಷಕರಿಗೆ 2 ಗಂಟೆಗಳ ಕಾಲ ಅಥವಾ 1.5 ಗಂಟೆಗಳ ಕಾಲ ಸಂಗೀತ, ನಾವು ಅದನ್ನು ಬಹಳ ಸುಂದರವಾಗಿ ಪ್ರೆಸೆಂಟ್ ಮಾಡ್ತೀವಿ. ನಾವು ಅದನ್ನು ಅವರಿಗೆ ನೀಡ್ತೀವಿ, ಒಂದು ಬಹಳ ಸುಂದರವಾದ ಪ್ಯಾಕೇಜಲ್ಲಿ ಅದನ್ನು ನಾವು ಅವರಿಗೆ ಕೊಡ್ತೀವಿ. ಅದನ್ನು ಆನಂದಿಸುವ ಅನುಭವವೇ ಬೇರೆ. ಆದರೆ ಮನೆಯಲ್ಲಿ ದಿನನಿತ್ಯ ಬೆಳಗಿಂದ ಸಂಜೆಯವರೆಗೂ ಕಣ್ಣು ಬಿಟ್ಟರೆ ಕಣ್ಣು ಮುಚ್ಚಿದ್ರೆ ಸಂಗೀತ ಅಂತ ಅನ್ನುವ ಕಲಾವಿದರೊಂದಿಗೆ ಅಥವಾ ಶಿಷ್ಯರೊಂದಿಗೆ ಅಥವಾ ಸಂಗೀತದ ಸಾಧಕರು ಅಥವಾ ಸಂಗೀತವನ್ನ ಅಭ್ಯಾಸ ಮಾಡುವವರೊಂದಿಗೆ ಜೀವನ ಮಾಡೋದಿದೆಯಲ್ಲ, ಅದು ಅವ್ರಿಗೂ ಸಂಗೀತದ ಬಗ್ಗೆ ಪ್ರೀತಿ ಇರಬೇಕು. ಇಲ್ಲ ಅಂದ್ರೆ ಅವರಿಗೆ ಅದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮನೆಯ ವಾತಾವರಣ ಸಂಗೀತಗಾರರಿಗೆ ತುಂಬಾ ಮುಖ್ಯ. ದಿನ ಬೆಳಗಾದ್ರೆ ನಾವು ರಿಯಾಜ್ ಅಥವಾ ನಮ್ಮ ಪ್ರಾಕ್ಟೀಸ್ ಮಾಡಕ್ಕೆ ಕೂತಾಗ ಮನೆಯಲ್ಲಿರುವವರು ಮತ್ತೆ ಶುರುವಾಯ್ತಲ್ಲಪ್ಪ ಅನ್ನೋ ರೀತಿ ಇದ್ರೆ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯೋಚನೆ ಮಾಡಿ, ಜಾಕೀರ್ ಹುಸೇನ್ ಅವರು ಚಿಕ್ಕ ಮಗುವಾಗಿದ್ದಾಗ ಅವರು ತಬಲಾ ಬಡಿತಿರ್ಲಿಲ್ಲ, ಅವರು ಮನೆಯಲ್ಲಿರೋ ಪಾತ್ರೆ ಎಲ್ಲ ಬಡಿತಾ ಇದ್ರಂತೆ. ಆಗ ಅವ್ರ ಅಮ್ಮ ಏನು ಕೊಡ್ದೇನೆ ಅವ್ರಿಗೆ ಬೈದು ಮಾಡಬೇಡ ಅಂತ ಅಂದಿದ್ದಿದ್ರೆ ನಮಗೆ ಜಾಕೀರ್ ಹುಸೇನ್ ಅವ್ರು ಸಿಗ್ತಾ ಇರ್ಲಿಲ್ಲ ಅಲ್ವಾ. ಹಾಗಾಗಿ ಮನೆಯಲ್ಲಿ ಪ್ರೋತ್ಸಾಹ ಬಹಳ ಮುಖ್ಯ. ಸೊ ವೈಯಕ್ತಿಕ ಅಂಡ್ ಸಂಗೀತದ ಪ್ರೊಫೆಷನಲ್ ಅಥವಾ ಜೀವನ ಮತ್ತೆ ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಅಂತರ ಇರೋದಿಲ್ಲ. ನಮ್ಮ ಮನೆಯವರೆಲ್ಲರೂ ಅದರಲ್ಲಿ ಭಾಗಿಯಾಗಿರ್ತಾರೆ, ಅದು ಬಹಳ ಮುಖ್ಯ
1: ಅಲ್ವಾ. ನೋಡಿ, ಸಂಗೀತ ಸಮಾಜವನ್ನು ಹೇಗೆ ಬದಲಿಸಬಲ್ಲದು ಅಂತೀರಿ?
2: ಕಲೆ ಸಮಾಜವನ್ನ ಬದಲಿಸೋಕೆ ಸಾಧ್ಯ. ಅಂದ್ರೆ ಒಂದೇ ಸಂಜೆ ಸಮಾಜವನ್ನ ಬದಲಿಸೋಕೆ ಆಗಲ್ಲ, ಆದ್ರೆ ಕಲೆಗೆ ಎಕ್ಸ್ಪೋಜರ್ ಇರುವಂತಹ ಸಮಾಜ, ಕಲೆಯನ್ನ ಆಸ್ವಾದಿಸುವ ಸಮಾಜ ಡೆಫಿನೆಟ್ಲಿ ಒಂದು ಒಳ್ಳೆಯ ಸಮಾಜವಾಗಿರುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಇವಾಗ ಒಂದು ಸಮಾಜಕ್ಕೆ ಒಳ್ಳೆಯದು ಹೇಗಾಗಬಹುದು, ಮುಖ್ಯವಾಗಿ ಆಸ್ ಎ ಆಡಿಯನ್ಸ್ ನಾ ಹೇಳ್ತಾ ಇರೋದು, ನಾವು ಯಾವುದನ್ನೇ ಒಂದು ಸಂಗೀತವನ್ನು

0: ಕೇಳೋದಿರಬಹುದು, ಚಿತ್ರವನ್ನ ನೋಡೋದಿರಬಹುದು, ಡಾನ್ಸ್ ಇರಬಹುದು, ನಾಟಕ ಇರಬಹುದು, ಚಿತ್ರಕಲೆ ಇರಬಹುದು, ಏನೇ ಇದು ಯಾವುದನ್ನೇ ನಾವು ಆಸ್ ಅ ಆಡಿಯನ್ಸ್ ಆಸ್ವಾದಿಸ್ಬೇಕು ಅಥವಾ ರಸಿಕರಾಗಿ ನಾವು ಅದನ್ನ ನೋಡ್ಬೇಕು ಕೇಳ್ಬೇಕು ಅಂದ್ರೆ ನಮಗೆ ಅದರಿಂದ ಏನೋ ಒಂದು ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನ ನೋಡೋದು ಅಥವಾ ಕೇಳೋದು ಅಲ್ವಾ. ಒಂದು ವಿಷಯ ನಾನು ನನ್ನ ಸ್ನೇಹಿತರೊಬ್ಬರ ಜೊತೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಮೊನ್ನೆ ನನಗೂ ಇದು ಬಹಳ ಮುಖ್ಯವಾದ ವಿಷಯ ಅಂತ ಅನ್ನಿಸ್ತು. ಖುಷಿ ಅಥವಾ ಒಂದು ರೀತಿಯ ಪ್ಲೆಜರ್ ಅಂತ ಇದೆಯಲ್ಲ, ಅದು ಬಹಳ ಸುಲಭವಾದ ಪ್ಲೆಜರ್ ಇರುತ್ತೆ, ಬಹಳ ಸುಲಭವಾಗಿ ಸಿಗುವಂತಹ ಸಂತೋಷ. ನಮ್ಮ ಮನಸ್ಸಿನಾಳದ ತಂತಿಯನ್ನು ಮೀಟುವ ಸಾಧ್ಯತೆ ಕಲೆಗಿದೆ, ಅದು ಸಿಗೋದು ಬಹಳ ಮುಖ್ಯ. ಒಂದು ಸಮಾಜ ಮನಸ್ಸಿನಾಳದ ಸಂತೋಷವನ್ನ ನೀಡೋದಕ್ಕೆ ಪ್ರಯತ್ನ ಪಡಬೇಕು, ಅದು ಕಲೆಯಿಂದ ಸಾಧ್ಯ. ಹಾಗಾಗಿ ಒಂದು ಸಮಾಜವನ್ನ ಪಾಸಿಟಿವ್ ಆಗಿ ಬದಲಾಯಿಸಬೇಕು ಅಂದ್ರೆ ಆ ರೀತಿಯ ಅನುಭವಗಳನ್ನ ನೀಡುವ ಕಲಾವಿದರು ಸಮಾಜದಲ್ಲಿ ಇರಬೇಕು
1: ಅಲ್ವಾ. ನೋಡಿ, ಸಂಗೀತ ಥೆರಪಿ ಅಂತ ಬರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ಆ ಸಂಗೀತ ಥೆರಪಿ ಅಂತ ಹೇಳ್ತೀವಲ್ಲ, ಅದು ನಿಮ್ಮ ಅನುಭವದಲ್ಲಿ ಏನು ಅಂತೀರಾ?
0: ನಾನು ಇದರಲ್ಲಿ ಏನು ಯಾವ ಅಕಾಡೆಮಿಕ್ ಆಗಿ ನಾನು ಇದನ್ನ ಸ್ಟಡಿ ಮಾಡಿಲ್ಲ. ಅಂದ್ರೆ ಮ್ಯೂಸಿಕ್ ಥೆರಪಿ ಅನ್ನೋದೊಂದು ಸಬ್ಜೆಕ್ಟ್ ಇದೆ, ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ಅಕಾಡೆಮಿಕ್ ಆಗಿ ನಾನು ಅದನ್ನ ಓದಿಲ್ಲ, ತಿಳ್ಕೊಂಡಿಲ್ಲ. ಆದ್ರೆ ನನ್ನ ಅನುಭವದಲ್ಲಿ, ನನ್ನ ಇಷ್ಟು ವರ್ಷದ 30-32 ವರ್ಷಗಳ ಅನುಭವದಲ್ಲಿ, ಅಂದ್ರೆ ಸಂಗೀತಗಾರಳಾಗಿ, ನಾನು ಹೇಳೋದೇನಂದ್ರೆ ಸಂಗೀತಕ್ಕೆ ಎಕ್ಸ್ಪೋಜರ್ ಇದ್ರೆ ಅದರಿಂದ ಬಹಳಷ್ಟು ಒಳ್ಳೆಯದು ಮನಸ್ಸಿಗೆ, ಆರೋಗ್ಯಕ್ಕೆ ಆಗತ್ತೆ. ದಟ್ ಈಸ್ ನನ್ನ ಅನುಭವದಲ್ಲಿ ಅದು ನಿಜ. ನಾನು ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಒಂದು ಸ್ಪೆಷಲ್ ಸ್ಕೂಲ್ನಲ್ಲಿ ನಾನು ಕೆಲವು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀನಿ, ಸಂಗೀತಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು. ಅಲ್ಲಿ ಬೇರೆ ಬೇರೆ ರೀತಿಯ ಮಕ್ಕಳು ಇದ್ದಾರೆ, ಸ್ಪೆಕ್ಟ್ರಮ್ ಅಲ್ಲಿರೋ ಮಕ್ಕಳು, ಮಲ್ಟಿಪಲ್ ನ್ಯೂರೋಲಾಜಿಕಲ್ ಡಿಸ್ಅಡ್ವಾಂಟೇಜಸ್ ಇರುವಂತಹ ಮಕ್ಕಳು ಇವರೆಲ್ಲ ಇದ್ದಾರೆ. ಅವರೆಲ್ಲರಿಗೂ ನಾವು ಸಂಗೀತದ ತರಬೇತಿಗಳನ್ನ, ಸಂಗೀತಕ್ಕೆ ಎಕ್ಸ್ಪೋಜರ್ ಅನ್ನ ನೀಡ್ತಾ ಬರ್ತಾ ಇದೀವಿ 1-3 ವರ್ಷದಿಂದ ಈ ಶಾಲೆಯಲ್ಲಿ. ನಾವು ಕಂಡಂತೆ ಆ ಮಕ್ಕಳು ಈ ಸಂಗೀತದ ಒಂದು ಇಂಟ್ರೊಡಕ್ಷನ್ ಪರಿಚಯ ಆದ ನಂತರ ಅವರ ದಿನಚರಿಯಲ್ಲಿ ಅವರು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಗ್ರಹಿಸುವ ರೀತಿ, ಜೀವನದಲ್ಲೇ ಒಂದು ಲವಲವಿಕೆ, ಗ್ರಹಿಕೆ ಇವೆಲ್ಲವೂ ಇಂಪ್ರೂವ್ ಆಗಿದೆ ನಾನು ಕಂಡಂತೆ. ಇದು ಬಹಳ ನಾನು ನೇರವಾಗಿ ಕಂಡಂತ ಒಂದು ಎಕ್ಸಾಂಪಲ್. ಆದ್ರೆ ಇದಲ್ಲದೆ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡ್ತಾ ಬಂದಿದ್ದೀನಿ, ನಾನು ನಮ್ಮ ಸ್ಟೂಡೆಂಟ್ಸ್ಗಳೊಂದಿಗೆ ನೋಡ್ತಾ ಬಂದಿದ್ದೀನಿ, ವರ್ಕ್ಶಾಪ್ಗಳಲ್ಲಿ ನೋಡ್ತಾ ಬಂದಿದ್ದೀನಿ, ಸಂಗೀತದ ಪ್ರೆಸೆನ್ಸ್ ಇರುವಂತಹ ಜೀವನ ಏನಿದೆ ಅಂಥವ್ರ ಜೀವನ, ಅಲ್ಲಿ ಆರೋಗ್ಯ ಹೆಚ್ಚು ಇದೆ, ಅಲ್ಲಿ ಸಂತೋಷ ಹೆಚ್ಚಿದೆ, ಒಂದು ಹೋಲ್ಸಮ್ ಆಗಿ ಅವರ ಜೀವನ ಇನ್ನೂ ಪಾಸಿಟಿವ್ ಆಗಿ ಆಗತ್ತೆ ಅನ್ನೋದು ನನ್ನ ನಂಬಿಕೆ
1: ಅಲ್ವಾ. ಈಗ ಹೇಳಿ ಮೇಡಮ್, ನಮ್ಮ ಯುವ ಸಂಗೀತಗಾರರಿಗೆ ನಿಮ್ಮ ಸಲಹೆ ಏನು? ಏಕೆಂದರೆ ಈಗ ಟ್ರೆಂಡ್ಸು, ರೀಲ್ಸ್, ವೈರಲ್ ಆಗುವ ಹಾಡುಗಳು, ಹೀಗೆ ಎಲ್ಲ ತುಂಬ ಕಾಲ ಬದಲಾಗಿದೆ ಅಲ್ಲ, ಹೀಗಾಗಿ ನಮ್ಮ ಯುವ ಸಂಗೀತಗಾರರಿಗೆ ಏನು ಹೇಳ್ತೀರಾ?
0: ಯುವ ಸಂಗೀತಗಾರರು ಇವಾಗ ಬಹಳ ಚುರುಕಾಗಿದ್ದಾರೆ ಮೇಡಮ್, ತುಂಬಾ ಚುರುಕಾಗಿದ್ದಾರೆ, ಒಳ್ಳೇದು. ನಾನು ಸಲಹೆ ಅಂತ ಏನು ಕೊಡೋದು ಅಂದ್ರೆ, ಬಹುಶಃ ಒಂದು ಸಲಹೆ ಏನಂದ್ರೆ, ಮುಂಚೆ ವೇದಿಕೆಗಳು ಸಿಗ್ತಾ ಇರಲಿಲ್ಲ. ಒಬ್ರು ಹಾಡ್ತಾರೆ ಅಥವಾ ಏನೇ ಕಲೆ ಇರಬಹುದು, ಇದೆ ಅವರಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಅದನ್ನ ಪ್ರದರ್ಶನ ಮಾಡೋದಕ್ಕೆ ವೇದಿಕೆಗಳಿರಲಿಲ್ಲ, ಮಾಧ್ಯಮಗಳಿರಲಿಲ್ಲ. ತುಂಬಾ ಕಷ್ಟಪಟ್ಟು ಅವಕಾಶಗಳನ್ನ ಗಿಟ್ಟಿಸ್ಕೊಂಡು ಮೇಲ್ ಬಂದಿರೋರು ಎಲ್ಲ ಹಳೆ ಕಾಲದವರು. ಇವಾಗ ಏನಂದ್ರೆ, ನಿಮ್ಗೆ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಒಂದೇ ಕ್ಷಣದಲ್ಲಿ ಅದು ಇಡೀ ಜಗತ್ತಿಗೆ ಗೊತ್ತಾಗೋ ರೀತಿ ಇವಾಗ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ, ವೇದಿಕೆಗಳು ಎಲ್ಲ ಇದೆ ಇವಾಗ. ದೇ ಆರ್ ಆಲ್ ಅಟ್ ಯುವರ್ ಫಿಂಗರ್ ಟಿಪ್ಸ್. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ನಾವು ನಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ರೆಡಿ ಮಾಡ್ಕೋಬೇಕು. ನಾವು ನಮ್ಮ ಕಲಾವಿದೆಯಾಗಿ ನಾನು ತಯಾರಿಯನ್ನ ಚೆನ್ನಾಗಿ ನಡೆಸ್ಕೋಬೇಕು. ನಾನು ತಯಾರಿ ಇಲ್ದೇನೆ ಅವಕಾಶವನ್ನ, ನಾನು ತಯಾರಿ ಇಲ್ಲದೆ ಏನೋ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕೋದು ಅಥವಾ ಯೂಟ್ಯೂಬ್ ಹಾಕೋದು ಮಾಡಿದ್ರೆ ಅದು ಅಷ್ಟಕ್ಕೆ ಸೀಮಿತ ಆಗ್ಬಿಡುತ್ತೆ. ನಮ್ಮ ತಯಾರಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮಗೆ ಹೆಸರು ಬರುತ್ತೆ. ಸೊ ಅದೊಂದೇ ಯುವ ಕಲಾವಿದರಿಗೆ, ನೀವು ತಯಾರಿಯನ್ನು, ಪ್ರಾಕ್ಟೀಸನ್ನು ತುಂಬ ಚೆನ್ನಾಗಿ ಮಾಡಿ ನಿಮಗೆ ಹೆಸರು ಬರೋದು ಬಂದೇ ಬರುತ್ತೆ.
1: ಈ ತಂತ್ರಜ್ಞಾನ ಸಂಗೀತ ಶಿಕ್ಷಣಕ್ಕೆ ಸಹಾಯ ಮಾಡ್ತದೆ ಅಥವಾ ಅಡ್ಡಿಯಾಗಿದೆ ಅಂತೀರಾ?
0: ಇದು ನನಗನ್ಸುತ್ತೆ, ತಂತ್ರಜ್ಞಾನವನ್ನ ನಾವು ಏನೇ ಮಾಡಿದ್ರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ತಂತ್ರಜ್ಞಾನವನ್ನೇ ಬಳಸ್ತೀವಿ,

0: ಹಾಗಾಗಿ ನಮ್ಮ ಕಲೆಯಲ್ಲಿ ಅದು ಹೇಗೆ ಬರೋದಿಲ್ಲ, ಬಂದೇ ಬರುತ್ತೆ ಅಲ್ವಾ? ಹಾಗಾಗಿ ಅದು ಬಂದಾಗ ಅದನ್ನ ಯಾವ ರೀತಿ ನಾವು ಅಳವಡಿಸ್ಕೋತೀವಿ ಅನ್ನೋದ್ರ ಮೇಲೆ, ಅದು ನಮ್ಮ ಸಂಗೀತದ ಮೇಲೆ ಎಷ್ಟು ಪ್ರಭಾವ ಬೀರತ್ತೆ ಅಥವಾ ಬೀರಲ್ಲ, ಅಥವಾ ಅದು ಹೇಗೆ ನಮ್ಮ ಸಂಗೀತ ಅದರಿಂದ ರೂಪುಗೊಳ್ಳುತ್ತೆ ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ. ಸೊ ಟೆಕ್ನಾಲಜಿಯನ್ನ ನಮ್ಮ ಅಡ್ವಾಂಟೇಜ್ಗೆ ನಾವು ಬಳಸ್ಕೋಬೇಕು. ಇವತ್ತಿನ ನಮ್ಮ ಜಗತ್ತಿನಲ್ಲಿ ಎಷ್ಟರ ಮಟ್ಟಿಗೆ ತಂತ್ರಜ್ಞಾನವನ್ನ ನಾವು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೋತೀವಿ ಅನ್ನೋದನ್ನ ನಾವು ನಿರ್ಧರಿಸ್ಬೇಕು. ಅಳವಡಿಸ್ಕೊಳ್ಳೇಬಾರ್ದು ಅಂತ ನಾ ಹೇಳ್ತಾ ಇಲ್ಲ, ಸಂಗೀತದಲ್ಲೂ ಅಳವಡಿಸ್ಕೊಳ್ಳೇಬಾರ್ದು ಅಂತ ನಾ ಹೇಳ್ತಾ ಇಲ್ಲ, ಅಳವಡಿಸ್ಬೇಕು. ಆದ್ರೆ ಅದನ್ನ ಹೇಗೆ ಅದನ್ನ ಅಳವಡಿಸ್ಬೇಕು ಅನ್ನೋದು ಆಸ್ ಎನ್ ಆರ್ಟಿಸ್ಟ್, ಆಸ್ ಎ ಸ್ಟೂಡೆಂಟ್, ಆಸ್ ಎ ಟೀಚರ್, ನಾವು ವಿ ಹ್ಯಾವ್ ಟು ಮೇಕ್ ಅ ಚಾಯ್ಸ್
1: ಅಲ್ವಾ. ನೋಡಿ, ಬಹಳ ಪ್ರಶಸ್ತಿಗಳನ್ನು ನೀವು ಪಡ್ಕೊಂಡಿದ್ದೀರಿ, ಅದರಲ್ಲಿ ನಿಮಗೆ ತುಂಬ ಹೆಮ್ಮೆ ತರುವ ಪ್ರಶಸ್ತಿ ಯಾವುದು ಅಂತೀರಿ?
0: ಪ್ರಶಸ್ತಿಗಳು ಒಂಥರ ಬೆನ್ನಿಗೆ ಒಂದು ಆಶೀರ್ವಾದ ಇದ್ದ ಹಾಗೆ, ಪ್ರೋತ್ಸಾಹ ಇದ್ದ ಹಾಗೆ. ಹಾಗೆ ನನ್ನ ಪ್ರಶಸ್ತಿಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಸ್ವಲ್ಪ ಮುಜುಗರನೂ ಆಗತ್ತೆ. ಆದರೆ ಬಂದಿರುವಂಥ ಪ್ರಶಸ್ತಿಗಳಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ, ಇದು ನನಗೆ ಮರೆಯಲಾಗದ ಒಂದು ಪ್ರಶಸ್ತಿ. ಅಂಥ ದೊಡ್ಡ ಕಲಾವಿದರು, ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದ ಒಬ್ಬ ಕಲಾವಿದರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು. ಅವರ ಹೆಸರಿನಲ್ಲಿ ನೀಡುವಂಥ ಬಹಳ ಪ್ರೆಸ್ಟೀಜಿಯಸ್ ಅವಾರ್ಡ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ, ಇದು ನನಗೆ ಸಿಕ್ಕಿದ್ದು ನನ್ನ ನಿಜವಾಗ್ಲೂ ನನಗೊಂದು ದೊಡ್ಡ ಆಶೀರ್ವಾದ ಅಂತ ನಾನು ನಂಬಿದ್ದೀನಿ.
1: ಈಗ ಹೋಗ್ತಾ ಹೋಗ್ತಾ ನಮ್ಮ ಶ್ರೋತೃಗಳಿಗೆ ಏನ್ ಹೇಳ್ತೀರಿ?
0: ಶ್ರೋತೃಗಳಿಗೆ ನಾನೇನು ಹೇಳ್ತೀನಿ ಅಂದರೆ, ಎಲ್ಲೆಲ್ಲಿ ಕನ್ನಡದವರು ಇದನ್ನು ಕೇಳಿಸ್ಕೊತಾ ಇದ್ದಾರೋ ಎಲ್ರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಆಮೇಲೆ ಹೊಸ ವರ್ಷ ನಿಮ್ಗೆಲ್ರಿಗೂ ಹೊಸತನ್ನ ತರಲಿ, ಸಂತೋಷವನ್ನ ತರಲಿ, ಆರೋಗ್ಯವನ್ನ ತರಲಿ ಅಂತ ಕೇಳ್ಕೊತೀನಿ.
1: ಬಹಳ ಸಂತೋಷ. ಅವರಿಗಾಗಿ ಒಂದು ಗೀತೆಯನ್ನು ಹಾಡಿಬಿಡಿ.
0: ನಿಮ್ಮೆಲ್ರಿಗೂ ಇದೊಂದು ಗೀತೆಯನ್ನು ಹಾಡ್ತಾ ಇದ್ದೀನಿ. ನನಗೆ ಬಹಳ ಇಷ್ಟವಾದ ಒಂದು ಕವಿತೆ, ಬಿ ಎಂ ಶ್ರೀಕಂಠಯ್ಯ ಅವರ ಕವಿತೆ, ಮೈಸೂರು ಅನಂತಸ್ವಾಮಿ ಅವರ ಸಂಯೋಜನೆ. ಕರು

0: ಹಾ, ತುಂಬ ಆನಂದ ಕೊಡುವಂಥ ಧ್ವನಿ ನಿಮ್ಮದು. ಇಂದು ನಿಮ್ಮ ಧ್ವನಿ, ನಿಮ್ಮ ವಿಚಾರ, ನಿಮ್ಮ ಅನುಭವದ ಮಾತುಗಳು ನಮ್ಮ ಶ್ರೋತೃಗಳ ಮನಸ್ಸಿಗೆ ಒಂದು ಸಿಹಿ ಸ್ಪಂದನ ಬಿಟ್ಟಿವೆ ಅಂತ ಅನ್ಕೊಳ್ತಾ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಡಮಾಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಈ ಸಂಗೀತದ ಯಾತ್ರೆಯು ಇನ್ನೂ ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ಹಾರೈಸ್ತಾ ನಮಸ್ಕಾರಗಳು.
1: ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ.
0: ಇದುವರೆಗೆ MD ಪಲ್ಲವಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಸವಿತಾ ದೇಶ್ಮುಖ್, ನಿರ್ಮಾಣ ಬಿ ಸೀತಣ್ಣ.
2: ಈಗ ಒಂದು ಚಿತ್ರಗೀತೆ.

0: ಇದುವರೆಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅಂಬರೀಷ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಮಯ ಸರಿಯಾಗಿ 6 ಗಂಟೆ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ಅವಲೋಕನ, 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿಯಲ್ಲಿ ಲಭ್ಯವಿರುವ ವಿವಿಧ ಬೀಜಗಳ ವರ್ಗಗಳ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಲ್ಲವಿ ಎಚ್ಎಂ ಅವರಿಂದ ಮಾಹಿತಿ. ಸಂಜೆ 7:45 ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಮನಿ ಟಾಕ್ ನಂತರ ಮಂಥನ.

ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ, 6:35 ರೈತರಿಗೆ ಸಲಹೆ, ಬೆಳಗ್ಗೆ 6:40 ಜನಪದ ಸಂಗೀತ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, 7:45 8:30 ಹಾಗೂ 9:30 ಚಿತ್ರಗೀತೆಗಳು, ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜ್ಯೋತಿ ಗುರುಪ್ರಸಾದ್ ಅವರಿಂದ ಕಥೆ ಬದಲಾವಣೆಯ ಗಾಳಿ, ನಂತರ ಕವನ ವಾಚನ ತೇಜಸ್ವಿನಿ ಹೆಗಡೆ ಅವರಿಂದ. ಮಂಗಳೂರು ಕೇಂದ್ರದ ಕೊಡುಗೆ ಇದು. 12:30 ಮಧ್ಯಾಹ್ನ ಆರೋಗ್ಯ ಸಂಚಿಕೆ, ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿ ಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇನ್ನು ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು.

ನಿಲಯದಿಂದ ನಾಳೆ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ, 5:55ಕ್ಕೆ ಉದ್ಯೋಗ ವಾರ್ತೆ, 6:10ಕ್ಕೆ ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ. 6:51ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನೀರಿನ ಸಂರಕ್ಷಣೆಯ ಅನುಭವ ಕುರಿತು ಚಡಚಣ ತಾಲೂಕು ಹಾಲೊಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರ ಕಾರಬಾರಿ ಮತ್ತು ಅಪ್ಪಸಾಹೇಬ್ ಕಾರಬಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಯಸ್ಸುರುಳಿ. ನಂತರ ಜನಪದ ಸಂಗೀತ. ನಾಳೆ ಸಂಜೆ 7:45ಕ್ಕೆ ಚಿತ್ರಗೀತೆಗಳು, 8:00ಗೆ ಸವಿನೆನಪು, 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ, 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, ರಾತ್ರಿ 9:30ಕ್ಕೆ ಕ್ರೀಡಾಲೋಕ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಗುಂಪ್ನಾಗಿ
1: ಇಲ್ಲ. ಈಗ ಏನಪ್ಪ ಅಂದ್ರೆ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಶಿಕ್ಷಣ ಅವಶ್ಯಕ ಅದ.
0: ಬರೋಬ್ಬರಿ ಹೇಳಿದಿ ನೋಡಪ್ಪ, ಬಾಳ ಅಂದ್ರೆ ಬಾಳ ಮುಖ್ಯ ಐತಿ ಈಗಿನ ಕಾಲದಾಗ ಶಿಕ್ಷಣ ಕಲಿದು.
1: ಯಾಕಂದ್ರ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಆಮೇಲೆ ಯಾವುದೋ ರೈತರಾಗ್ಲಿ, ಪ್ರತಿಯೊಬ್ಬರಿಗೂ ಶಿಕ್ಷಣ ಅವಶ್ಯಕ ಅದ.
0: ಹೌದು.
1: ಶಿಕ್ಷಣದಿಂದ ವಿದ್ಯೆ ಬರ್ತದ, ವಿದ್ಯೆದಿಂದ ಉದ್ಯೋಗ ಸಿಗ್ತೈತಿ. ಯಾರ ಎಷ್ಟೇ ಮಟ್ಟಕ್ಕೆ ಬೆಳೆದ್ರು ಸಹಿತ ವಿದ್ಯೆ ಅನ್ನೋದು ಬಹಳ ಅಂದ್ರೆ ಬಹಳ ಮುಖ್ಯವಾಗಿ.
0: ಹೌದು ನೋಡ್, ನೀ ಹೇಳಿದ ಕರೆ ಸುರೇಶ. ಎಷ್ಟೇ ನಾ ಮನುಷ್ಯ ಎತ್ತರಕ್ಕೆ ಹೋದ್ರು ಅವನ ಹತ್ರ ಶಿಕ್ಷಣ ಕಲಿತ ಕಿಶಿಂದ ನೀತಿ ರಿವಾಜ್ ಇರ್ಲಿಲ್ಲ ಅಂದ್ರೆ ಏನು ಎದಕ್ಕೆ ಅರ್ಥ ಹೇಳಪ್ಪ ನೋಡುನು. ಆ ನಾಲ್ಕು ಅಕ್ಷರ ಕಲಿಬೇಕೇ ಅವ. ಆ ನಾಲ್ಕು ಅಕ್ಷರ ಕಲ್ತಿದ ಜೋಡಿ ಜೋಡಿನೇ ವಿನಯ, ನಮ್ರತೆ ಇದನ್ನು ಬಹಳ ಮುಖ್ಯ ಅದನು.
1: ಹೌದೌದು, ನಾವೆಲ್ಲ ಕಲಿಯೋ ಮುಂದೆ ಮೊದಲು ಒಂದು ಬುಕ್ನ್ಯಾಗ ಬರ್ದಿದ್ದೆ ಅನ್ನೋದನ್ನ ಹೇಳ್ತೀನಿ ನೋಡ್ ನಾನು ನಿನಗೆ.
0: ಅದನ್ನೇ ಕೈ ಹಾಕಿರ್ದು ಏನು ಹೇಳಪ್ಪ
1: ಹಿಡಿದಿದೆ. ಬಾಲೆ ಶಾಲೆಗೆ ಬದುಕಬೇಕು ನಾಳೆಗೆ, ಅರಿವು ಬೇಕು ಬಾಳಿಗೆ. ನೋಡಿ ಇವು ಮೂರ ಅಕ್ಷರದಾಗ ಎಷ್ಟು ಸ್ವಾರಸ್ಯಕರ ಅಡಿಗೆ ಐತಿ ನೋಡು.
0: ಅದನ್ನೇ ಕಲಿತು ಮಂಗ್ಯಾಂಗತ್ಲೆ ಮಾಡಿದ್ರೆ ಎದಕ್ಕೆ ಬತ್ತು ವಿನಯ ನಮ್ರತೆ ಬೇಕಂತ ಹೇಳಿಲ್ಲ.
1: ಅಂದ್ರ ಬಾಲಿ ಶಾಲಿಗೆ ಬರ್ಬೇಕು ಮೊದಲು, ಆಮೇಲೆ ಬದುಕಬೇಕು ನಾಳಿಗೆ, ನಾಳಿಗೆ ಬದುಕಕ್ಕೆ ಎಲ್ಲರಿಗೂ ಶಿಕ್ಷಣ ಬೇಕು, ಅರಿವು ಬೇಕು ಬಾಳಿಗೆ. ಅಂದ್ರ ಬದುಕಕ್ಕ ಅರಿವು ಬೇಕು, ಶಿಕ್ಷಣ ಬೇಕು, ಮತ್ತೆ ಶಾಲೆ ಬೇಕು.
0: ಶಾಲೆ ಬೇಕು. ಒಂದಕ್ಕೊಂದು ಎಷ್ಟು ಲಗಾವ್ ಅದಾವ ಅಂದ್ರ ಒಂದು ನಾಣ್ಯದ ಎರಡು ಮುಖ ಆತಾವಲ್ಲ ಹಂಗ, ಇವು ಒಟ್ಟು ಒಂದಕ್ಕೊಂದು ಜಾಯಿಂಟ್ ಆಗ್ಯಾವ ನೋಡಪ್ಪ.
1: ಹೌದು ಹೌದು ಹೌದು, ಬಹಳ ಅಂದ್ರೆ ಬಹಳ ಮುಖ್ಯವಾದ ವಿಷಯ. ಅದಕ್ಕ ಸರ್ಕಾರದವರು ಹತ್ತು ಹಲವಾರು ಶಿಕ್ಷಣಕ್ಕಾಗಿ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರ. ಯಾಕಂದ್ರ ಸಾಲಿ ಬಿಟ್ಟು ಹುಡುಗರನ್ನ ಹೊಳಿ ಸಾಲಿ ಕಳ್ಸ್ರಿ, ಬಾ ಮರಳಿ ಶಾಲಿಗೆ ಅಂತಾನು ಕಾರ್ಯಕ್ರಮಗಳನ್ನ ಮಾಡ್ತಾರ.
0: ಮತ್ತ ಏನ್ ಮಾಡ್ಯಾರ, ಸಾಲಿಗೆ ಬರುವಂಗ ಮಾಡಾಕ ಸಾಲಿ ಒಳಗ ಚಿಕ್ಕಿ ಕೊಡ್ತಾರತ್ತ,
1: ಶೇಂಗಾ ಚಿಕ್ಕಿ ಕೊಡ್ತಾರ.
0: ಆಮೇಲೆ ಹಾಲು ಕೊಡ್ತಾರತ್ತ, ತತ್ತಿ ಕೊಡ್ತಾರತ್ತ, ಬಾಳೆಹಣ್ಣು ಕೊಡ್ತಾರತ್ತ. ಎಷ್ಟು ನಮ್ ಸಲುವಾಗಿ ಶ್ರಮ ಪಡ್ತದ ಹೇಳಿ ಸರ್ಕಾರ. ಅಂತದ್ದು ನಾವು ಬ್ಯಾಡ ಬ್ಯಾಡ ಅಂತ ಹೇಳಿ ಬರೀ ಕೂಲಿ ಕಳಿಸಿದೆ, ಹಾಲು ಕಳಿಸಿದೆ ಮಾಡ್ತಾರ.
1: ನೀ ಹೇಳೋದು ನೂರಕ್ ನೂರ ಸತ್ಯ ಐತಿ ಗೀತಕ್ಕ. ಯಾಕಂದ್ರ ಈಗ ಸರ್ಕಾರಿ ಶಾಲೆ ಒಳಗ ಫ್ರೀ ಬುಕ್ಕ ಕೊಡ್ತಾರ, ಬ್ಯಾಗ್ ಕೊಡ್ತಾರ, ಶೂಸ್ ಕೊಡ್ತಾರ, ಸೈಕಲ್ ಕೊಡ್ತಾರ. ಆದ್ರೂ ಈಗಿನ ತಂದೆ ತಾಯಿಗಳಿಗೆ ಒಂದು ದೊಡ್ಡದು ಒಂದು ಏನಪ್ಪಾ ಅಂದ್ರೆ ಹಪಾಪಿ, ಬರೇ ಪ್ರೈವೇಟ್ ಸ್ಕೂಲಿಗೆ ಹಚ್ಚೋದು, ರೊಕ್ಕ ಎಷ್ಟೇ ಹೋಗ್ಲಕ್ಕ ಪ್ರೈವೇಟ್ ಸ್ಕೂಲ್ಗೆ ಕಳಿಸೋದು. ಮತ್ತೆ ಮಕ್ಕಳ ಮೇಲೆ ಬಹಳ ಪ್ರೆಷರ್ ಆಗ್ತಾರ, ಇಷ್ಟು ಪರ್ಸೆಂಟೇಜ್ ಮಾಡ್ಬೇಕು, ಇಷ್ಟು ಓದ್ಬೇಕು, ಇಷ್ಟು ಬರೀಬೇಕು, ಎಲ್ಲರಿಗಿಂತ ನನ್ನ ಮಕ್ಕಳ ರ್ಯಾಂಕ್ ಬರಬೇಕು, ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಒಂಥರ ಹುಚ್ಚ ಅಂದ್ರೂ ತಪ್ಪಂಗಿಲ್ಲ ನೋಡುವ.
0: ಹೌದು, ಒಬ್ರಿಗೊಬ್ರು ಮನಿ ಬಾಜುಕ ಆಜುಕ ಅವ ಆಟ ತಗೊಂಡ ಇವ ಇಟ್ಟು ತಗೊಂಡ ಅಂತ ಹೇಳಿ ಮಕ್ಕಳ ಮ್ಯಾಗ ಕೆಟ್ಟು ಹೊರಿ ಹಾಕ್ತಾರಪ್ಪ. ಒಂದ್ ವೇಳೆ ಅವ್ದು ಏನಾರ ಒಂದು ಕಡಿಮೆ ಮಾರ್ಕ್ಸ್ ತಗೊಂಡಿತ್ತ ಅಂದ್ರ ಅದ್ರದೇನ್ ಗತಿ ಚಂದ ಆಗುದಿಲ್ಲ ನೋಡು. ಹಿಂಗಾಗಿ ಮನ್ಯಾಗ ಗಂಡ ಹೆಂಡತಿ ಜಗಳೂ ಆಗ್ತಾವ. ನೀ ಚಂದಂಗ್ ಸಾಲಿ ಕಲ್ಸಿಲ್ಲ, ನೀ ಬರೀ ನೌಕರಿ ಹೋಗ್ತಿ, ಮಕ್ಕಳ ಕಡೆ ಲಕ್ಷ್ಯ ಕೊಟ್ಟಿಲ್ಲ, ಇದ್ರೊಳಗ ಪೋಷಕರದ್ದು ಜಗಳ ಆಗ್ತಾವ ತಮ್ಮ.
1: ಅದಕ್ಕ ಈಗ ಬರೀ ಶಿಕ್ಷಕರದ ಜವಾಬ್ದಾರಿ ಅಷ್ಟಲ್ಲ, ತಂದೆ ತಾಯಿಗಳು ಜವಾಬ್ದಾರಿ ಐತಿ. ನೋಡಿ ಇಲ್ಲೊಂದು ಏನೋ ಮೊದಲು ಬರ್ದಿದ್ದೈತಿ ನನ್ನ ಕೈಯಾಗ, ಒಂದು ಇದು ಸಿಕ್ಕದ ಟಾಪಿಕ್. ನಿತ್ಯವೂ ಅಭ್ಯಾಸ ಮಾಡುವವ ಮಾತ್ರ ನಿರ್ವಹಿಸಬಲ್ಲನೇ ಶಿಕ್ಷಕನ ಪಾತ್ರ. ಕಲಿಯುವುದು ಎಲ್ಲವೂ ಮುಗಿದಿಹದು ಎಂದು ತಿಳಿದವನು ಶಿಕ್ಷಕನಾಗಣೈ. ಇದರ ಅರ್ಥ ಕಲಿಕೆ ಅನ್ನೋದು ಜೀವನ ಪರ್ಯಂತ ಇರ್ತದೆ, ಹುಟ್ಟಿಂದ ಸಾವಿನವರೆಗೂ ಕಲಿಕೆ ಮುಗಿದೈತೆ ಅನ್ನೋಂಗಿಲ್ಲ.
0: ವಯಸ್ಸಿಗೆ
1: ಮಿತಿನೇ ಇಲ್ಲ ಕಲಿಯೋದಕ್ಕ. ಅದಕ್ಕ ಕಲ್ತ ಎಲ್ಲಾ ಮುಗಿಸಿಬಿಟ್ಟೆ ಅನ್ನೋ ಜಗತ್ನಾಗ ಯಾರು ಇಲ್ಲ. ಎಟ್ ಕಲ್ತ್ರು ಕಡಿಮೆ. ಅದಕ್ಕೆ ನಂದೆಲ್ಲ ಮುಗದೈತನ ಅವ್ ಶಿಕ್ಷಕನ ಅಲ್ಲ ಅಂತ ಇದ್ರೊಳಗೆ ಬರ್ದಾರ.
0: ಹೌದು,
1: ಅದಕ್ಕ ಶಿಕ್ಷಕನ ಪಾತ್ರ ಬಾಳ ಎಷ್ಟು ಮುಖ್ಯ ಐತೋ ಅಷ್ಟ ತಂದೆ ತಾಯಿಗಳದು ಬಾಳ ಮುಖ್ಯ ಅದ.
0: ಯಾಕಂದ್ರ ಒಂದು ವಿದ್ಯಾರ್ಥಿ ಅವನಿಗೆ ಶಿಕ್ಷಕಗ ಏನಾರ ಒಂದು ಪ್ರಶ್ನೆ ಕೇಳ್ತಾನ ಅಂದ್ರ ಅದಕ್ಕ ಹತ್ತು ಪಟ್ಟ ಅವ್ರು ಓದ್ಕೊಂಡ್ ಬರ್ಬೇಕು, ಶಿಕ್ಷಣ ಪಡೆದಿರ್ಬೇಕು, ಜ್ಞಾನ ಇರ್ಬೇಕು. ಅಂದಾಗ ಮಾತ್ರ ಮಕ್ಳು ಹೇಳು ಪ್ರಶ್ನೆಗೆ ಉತ್ತರ ಕೊಡುವಂಗಿರ್ಬೇಕು. ಹೌದಿಲ್ಲ, ಅಂತ ಶಿಕ್ಷಕರಂತರು ನಮ್ಮಲ್ಲಿ ಅದೇ ಅದಾರ. ನಾವು ತಂದೆ ತಾಯಿ ಆದಂತವ್ರು ಮಕ್ಳಿಗೆ ಚಂದಂಗೆ ಸಾಲಿ ಕಳಿಸೋದು, ಹೇಳಿದಂತ ಪಾಠ ಮನ್ಯಾಗ ಅಭ್ಯಾಸ ಮಾಡಿಸೋದು ನಾವು ರೂಢಿ ಮಾಡಿಸ್ಕೋಬೇಕು ನೋಡು.
1: ಹೌದೌದು, ನೀ ಹೇಳೋದು ಬಹಳ ಸತ್ಯವಾದ ಮಾತದ. ಬರೀ ಎಲ್ಲಾನು ಶಿಕ್ಷಕರ ಮಾಡ್ಲಿ ಅಂದ್ರೆ ಮಾಡೋದಾಗುದಿಲ್ಲ, ಅದ್ರ ಜವಾಬ್ದಾರಿ ತಂದೆ ತಾಯಿಗಳದು ಇರ್ತದ.
0: ಇಲ್ಲ, ಟ್ಯೂಷನ್ ಕೋದು ಬಂದು ಅಭ್ಯಾಸ ಮಾಡುದು, ಮಕ್ಕೊಂಡು ಓದುದು, ಬಿಟ್ಟದು, ಯಾವ ಬುಕ್ ಹಾಕೊಂಡೈತಿ, ಯಾವ್ದು ಪೆನ್ಸಿಲ್ ಹಾಕೊಂಡೈತಿಲ್ಲೋ, ಕಂಪಾಸ್ ಹಾಕೊಂಡೈತಿಲ್ಲ, ಇದನ್ನೇನು ನಾವು ಗಮನ ಕೊಡುದಿಲ್ಲ. ಈ ನೋಡುವಂತ ಈ ಮೊಬೈಲ್ ಆಗಿರ್ಬಹುದು, ಟಿವಿ ಆಗಿರ್ಬಹುದು, ಅದ್ರೊಳಗು ಚಲೋ ಪ್ರೋಗ್ರಾಮ್ ಬರ್ತಾವ, ಆದ್ರೆ ಎಲ್ಲಾನು ನೋಡುದ ನೋಡುದು. ನಾಲ್ಕು ಆಯ್ತಂದ್ರ ರಾತ್ರಿ 11:30 ತನ ನೋಡುದು. ಈ ಕಡೆ ಮಕ್ಳದು ಗತಿ ಹೆಂಗಪ್ಪ?
1: ಜಿತ್ಲಾಗಂತೂ ತಾಯಂದ್ರೆ ಬರೀ ಧಾರಾವಾಹಿಗಳು ನೋಡ್ಕೊಳ್ಳೋಕೆ ಬಾಳ ಕೂಡ್ತಾರ ಮನಿಯೊಳಗ. ಮಕ್ಳು ಏನ್ ಮಾಡ್ತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜಿತ್ಲಾಗಿ ಮಕ್ಳು ಏನ್ ಮಾಡ್ತಾರ ಅನ್ನೋದು ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ ಅವರು.
0: ಶಿಕ್ಷಣ, ವಿದ್ಯಾ, ಉದ್ಯೋಗ, ಈ ಮೂರು ಬರ್ಬೇಕಂದ್ರ ಮಂದ ಪಾಯ ಚಲೋ ಇರ್ಬೇಕು. ಈ ಕಡೆ ತಂದೆ ತಾಯಿ ಪಾತ್ರ, ಶಿಕ್ಷಕರ ಪಾತ್ರ, ಗೆಳೆಯರ ಪಾತ್ರನೂ ಮಹತ್ವ ಐತಪ್ಪ. ಅವ್ರು ಎಲ್ಲಿ ಹೋಗ್ತಾರ, ಎಂತ ಗೆಳೆಯರ ಸಂಪರ್ಕ ಐತಿ, ಎಲ್ಲೆಲ್ಲಿ ಹೋಗ್ತಾರ ಅನ್ನೋದು ಲಕ್ಷ್ಯ ಇಡಬೇಕು.
1: ನಾ ಮೊದಲು ಕಲಿಯಾಗ ಬರ್ದಿಟ್ಟಿದ್ದೆ ಒಂದು, ಎಷ್ಟು ಚಂದ ಐತಿ ನೋಡಿ, ಜ್ಞಾನದ ಬಗ್ಗೆ ಐತಿ ಇದು. ಅಂದ್ರ ಅದ ವಿದ್ಯೆ, ಶಿಕ್ಷಣ ಕಲಿಯಾಗ ನಾವು ವಿದ್ಯೆ ಕಲಿಬೇಕಾಗತ್ತ, ಉದ್ಯೋಗ ನೆಕ್ಸ್ಟ್ ಸಿಗತ್ತ. ಇವು ಬಹಳ ಇಂಪಾರ್ಟೆಂಟ್. ಓ ಜ್ಞಾನವೇ ನನ್ನ ಹತ್ತಿರವಿರು, ನಾನು ಬಿಟ್ಟು ಬಾಳಲಾರೆನು, ಕೊರತೆಯ ಸಮಯದಿ ತಂದೆಯಾಗಿರು, ದುಃಖದ ಸಮಯದಿ

0: ತಾಯಿಯಾಗಿರು, ಓ ಜ್ಞಾನವೇ ಓ ಜ್ಞಾನವೇ. ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥನೆಯ ಸಮಯದಿ ದೇವರಾಗಿರು, ಓ ಜ್ಞಾನವೇ ಓ ಜ್ಞಾನವೇ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದಿ ಸಮಯಲಿ ಜೀವವಾಗಿರು, ಓ ಜ್ಞಾನವೇ ಓ ಜ್ಞಾನವೇ. ಬದುಕಿನ ದಾರಿಯನ್ನು ತೋರಿ ಬಿಟ್ಟರು, ದಾರಿ ಬಿಟ್ಟ ಮನುಷ್ಯರನ್ನು ದಾರಿಗೆ ತಂದಿರು, ಓ ಜ್ಞಾನವೇ ಓ ಜ್ಞಾನವೇ.
1: ನೋಡ್ರಿ ಎಂತ ಚಂದ ಐತಿ. ಮತ್ತೆ ಇಂಥವೆಲ್ಲ ಬರ್ದಿದ್ದು ಒತ್ತಾಟೆ ಎಲ್ಲ ಗೊಳೆ ಮಾಡಿ ಇಟ್ಕೊಂಡಿಲ್ಲಪ್ಪ, ಹಿಂಗ ನಾವು ಮಕ್ಳಿಗೆ ಹೇಳ್ಬೇಕು ನೋಡು. ಅಂದ್ರೆ ಯಾವ್ದು ಇದ್ರೊಳಗೆ ಐತಿ ಹೇಳಿ, ಇದು ತೆಗಿದು ಇದು ಅಕ್ಷರ ಚಲೋ ಇಲ್ಲ, ಈ ಒಂದು ಲೈನ್ ಚಲೋ ಇಲ್ಲ ಅಂತ
0: ಹೇಳಕ್ಕಾಗುತ್ತೆ? ಅರ್ಥವನ್ನು ಕೊಡ್ತಕ್ಕಂತ ಒಂದು
1: ಪದ್ಯ ಬರ್ದಂಗ್ ಬರ್ದಿ ನೋಡಪ್ಪ, ಬಾಳ ಬೆಸ್ಟ್ ನೋಡಪ್ಪ, ಬಾರಿ ಚಂದ ಬರ್ದಿ ಬಿಡು.
0: ಗೀತಕ್ಕ ಬಾಳ ದಿವ್ಸಕ್ಕೆ ಬಂದಿ, ಸ್ವಲ್ಪ ಚಾಕಿ ಮಾಡ್ಸೋಣಂತ. ಎಳ್ನೀರ್ ಇಲ್ಲಿ ನಮ್ಮ ಮನಿ ಮುಂದೆ ಎಳ್ನೀರ್ ಗಿಡ ಐತಿ, ಸ್ವಲ್ಪ ಎಳ್ನೀರ್ ಕುಡಿದು ಹೋಗತ್ತ ಕೂಡು.
1: ಹಂಗ ಮಾಡ್ತೀನಪ್ಪ, ಯಾಕಂದ್ರ ಇಂಥದೆಲ್ಲ ಶಿಕ್ಷಕರ ಬಗ್ಗೆ ಈ ಒಂದು ವಿದ್ಯಾ ಮಕ್ಕಳಿಗೆ ಎಷ್ಟು ಅವಶ್ಯ ಐತೆ ಅಂತ ಹೇಳಿ ಮಾತಾಡೋದು ಕೂತ್ರ ಯಾವುದು ನೆನಪ ಆಗುದಿಲ್ಲ ನೋಡು. ನಡಿ ನಡಿ
0: ಮುಗಿದ ಗೊತ್ತಾಗಿಲ್ಲ,
1: ನಡಿ ಎಳ್ನೀರ ಕೊಟ್ಟು ಬಿಡಪ್ಪ, ಕುಡಿದು ಹೋಗ್ತೀನಿ.
0: ಆಯ್ತು ಆಯ್ತು, ಒಂದೆರಡದವ ಕೊಡ್ತೀನಿ, ಕುಡಿ ಕುಡಿ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸದಾಶಿವ ಚಲವಾದಿ ಹಾಗೂ ಭಾರತಿ ಸುಣಗಾರ್.

ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಧ್ವನಿ ಬೆಂಗಳೂರು. ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಭಾವಿ ಪರೀಕ್ಷಾಸು ಪ್ರಶ್ನಪತ್ರ ಗೋಪ್ಯತಾ ಭಂಗಂ ನಿವಾರಯಿತುಂ ಸಮನ್ವಿತ ಪ್ರಯಾಸಾನಾಂ ಕೃತೆ ಆಹ್ವಾನಂ ವಿಹಿತಂ. ನೀಟ್ ಪ್ರಶ್ನಪತ್ರ ಪ್ರಕಟನ ದೋಷಿಣಾಂ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಪ್ರಶಾಸನಸ್ಯ ದೃಢ ಸಂಕಲ್ಪಃ ಪುನರಾವರ್ತಿತಃ. ವಿಪಕ್ಷಸ್ಯ ವಿರೋಧ ಕಾರಣಾತ್ ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಂ ಅದ್ಯ ಸ್ಥಗಿತಂ. ಸಿಕ್ಕಿಮಸ್ಯ ನಾಮಚಿ ಮಂಡಲೆ ನಿರ್ಮಾಣಾಧೀನಸ್ಯ ಸುರಂಗಸ್ಯ ನಿಪಾತೇನ 11 ಜನಾಃ ಮೃತಾಃ. ಬಹವಃ ಸಂಪ್ರತಿ ಅಂತಃ ನಿರುದ್ಧಾಃ ಸಂತಿ. ಆಪತ್ತುದ್ಧಾರ ಕಾರ್ಯಂ ದ್ರುತಗತ್ಯಾ ಪ್ರವರ್ತತೆ. ಭಾರತೋತ್ತರ ಮೆಸೊಡೇನಿಯಾ ದೇಶೌ ವ್ಯಾಪಾರ ವಿಸ್ತಾರಾಯ ತಥಾ ಪ್ರಮುಖ ಕ್ಷೇತ್ರೇಷು ಸಹಯೋಗಂ ದೃಢೀಕರ್ತುಂ ಸಹಮತೌ ಅಭವತಾಂ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮುಃ ಇತ್ಯನಯಾ ಸ್ಕಾಪ್ಯೆ ನಗರೆ ಸಮಕಕ್ಷೈಃ ಸಹ ದ್ವಿಪಕ್ಷೀಯ ವಾರ್ತಾ ಚ ವಿಹಿತಾ. ಅಪಿ ಚ ವಾಣಿಜ್ಯಿಕ ಪೋತಂ ಪ್ರತಿ ಸಂಜಾತೇನ ಪ್ರಹಾರೇಣ ಚತುರ್ನಾಂ ಭಾರತೀಯ ನಾಗರಿಕಾಣಾಂ ನಿಧನಸ್ಯ ಪ್ರಕರಣೆ ಭಾರತೇನ ರೂಸ್ ದೇಶಸ್ಯ ರಾಜದೂತಃ ಆಹೂತಃ.

ಆಕಾಶವಾಣಿ ಅವಲೋಕನ. ವಿಷಯ: ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲು, ಹಸಿರು ರೈಲು ಸಾರಿಗೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಭಾರತೀಯ ರೈಲ್ವೆ ವಲಯದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸಾರಿಗೆಯ ಹೊಸ ಯುಗ ಆರಂಭವಾಗಿದೆ. ಜಾಗತಿಕವಾಗಿ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಮುಂಚೂಣಿಗೆ ಬರುತ್ತಿದ್ದು, ಭಾರತವು ತನ್ನದೇ ಆದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ನಿಟ್ಟಿನಲ್ಲಿ ಪ್ರಮುಖ ಮೈಲಿಗಲ್ಲನ್ನು ಸಾಧಿಸಿದೆ. ದೇಶದ ಮೊಟ್ಟಮೊದಲ ಜಲಜನಕ ಅಂದರೆ ಹೈಡ್ರೋಜನ್ ಚಾಲಿತ ರೈಲಿಗೆ ಕಳೆದ ಜುಲೈ 17ರಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು, ಹಸಿರು ರೈಲು ಸಂಚಾರದ ದಿಸೆಯಲ್ಲಿ ಭಾರತದ ಬದ್ಧತೆಯನ್ನು ಜಗತ್ತಿಗೆ ಸಾರಲಾಗಿದೆ. ಉತ್ತರ ರೈಲ್ವೆಯ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಈ ರೈಲು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳು ಇಂಧನವನ್ನು ದಹಿಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಿದರೆ, ಈ ಹೈಡ್ರೋಜನ್ ರೈಲು ತನ್ನದೇ ಆದ ಸಣ್ಣ ವಿದ್ಯುತ್ ಉತ್ಪಾದನಾ ಘಟಕವನ್ನು ಒಳಗೊಂಡಿರುತ್ತದೆ. ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ರೈಲಿನಲ್ಲಿ ಶೇಖರಿಸಲ್ಪಟ್ಟಿರುವ ಹಬೆಯುಕ್ತ ಅನಿಲ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ವಿದ್ಯುತ್ ರೈಲಿನ ಎಂಜಿನ್ ಮೋಟಾರ್ಗಳನ್ನು ಚಲಾಯಿಸಲು ಬಳಕೆಯಾಗುತ್ತದೆ. ಈ ಇಡೀ ಪ್ರಕ್ರಿಯೆಯಲ್ಲಿ

ಯಾವುದೇ ರೀತಿಯ ಇಂಧನ ದಹನ ಕ್ರಿಯೆ ನಡೆಯುವುದಿಲ್ಲ. ಇದರ ಪರಿಣಾಮವಾಗಿ ರೈಲಿನಿಂದ ಯಾವುದೇ ಹೊಗೆ ಅಥವಾ ಇಂಗಾಲದ ಹೊರಸೂಸುವಿಕೆ ಇರುವುದಿಲ್ಲ. ಕೇವಲ ನೀರಿನ ಹಬೆ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರುತ್ತವೆ. ಡೀಸೆಲ್ ಇಂಧನಕ್ಕೆ ಹೋಲಿಸಿದರೆ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಇಂಧನ ಸಾಮರ್ಥ್ಯವನ್ನು ಹೊಂದಿದ್ದು ಪರಿಸರಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಸಂವರ್ಧಿತ ಅಂಶವಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಮೇಧಾ ಸರ್ವೋ ಡ್ರೈವ್ ಸಂಸ್ಥೆಯು ತಂತ್ರಜ್ಞಾನ ಸಂಯೋಜನೆ ಮಾಡಿದೆ ಹಾಗೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ಇದನ್ನು ವಿನ್ಯಾಸಗೊಳಿಸಿದೆ. ಜಾಗತಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಬಹುತೇಕ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ ಭಾರತದ ಈ ರೈಲು 10 ಬೋಗಿಗಳ ಬೃಹತ್ ವಿನ್ಯಾಸವನ್ನು ಹೊಂದಿದೆ. ಇದು ಸುಮಾರು 2,600 ಪ್ರಯಾಣಿಕರನ್ನು ಏಕಕಾಲದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಇದು ದೊಡ್ಡ ಮಟ್ಟದ ಜನಸಾಗಣೆಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಜಾಗತಿಕ ಮಟ್ಟದಲ್ಲೇ ವಿಶಿಷ್ಟ ಸಾಧನೆಯಾಗಿದೆ. ಈ ರೈಲು ಜಿಂದ್ ಜಂಕ್ಷನ್ನಿಂದ ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದ್ದು ಗರಿಷ್ಠ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರ್ಯಾಚರಣೆ ನಡೆಸಲು ಅನುಮತಿ ನೀಡಲಾಗಿದೆ. ಜಲಜನಕ ಸಂಚಾಲಿತ ರೈಲುಗಳ ಯಶಸ್ವಿ ಕಾರ್ಯಾಚರಣೆಗಾಗಿ ಹರಿಯಾಣದ ಜಿಂದ್ನಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ಮರುಪೂರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಅತ್ಯಾಧುನಿಕ ಘಟಕದಲ್ಲಿ ಏಕಕಾಲಕ್ಕೆ ಸುಮಾರು 3,000 ಕೆಜಿ ಹೈಡ್ರೋಜನ್ ಸಂಗ್ರಹಿಸಿಡಬಹುದಾಗಿದೆ. ಇಲ್ಲಿ ಇಂಧನ ಮರುಪೂರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯುತ್ತದೆ. ಈ ರೈಲುಗಳ ವ್ಯವಸ್ಥಿತ ನಿರ್ವಹಣೆಗಾಗಿ ದೆಹಲಿಯ ಶಾಕೂರ್ ಬಸ್ತಿಯಲ್ಲಿ ವಿಶೇಷ ಡಿಪೋವನ್ನು ಸಜ್ಜುಗೊಳಿಸಲಾಗಿದೆ. ಹೈಡ್ರೋಜನ್ ಅತ್ಯಂತ ಸುಲಭವಾಗಿ ಉರಿಯುವ ಅನಿಲವಾಗಿರುವುದರಿಂದ ಪ್ರಯಾಣಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದ್ದು ಬಹುಸ್ತರದ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ರೈಲು ಮತ್ತು ಇಂಧನ ಘಟಕಗಳಲ್ಲಿ ಹೈಡ್ರೋಜನ್ ಸೋರಿಕೆ ಹಾಗೂ ಬೆಂಕಿ ಪತ್ತೆ ಹಚ್ಚಲು ಅತ್ಯಾಧುನಿಕ ಸಂವಹನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಸಣ್ಣ ಪ್ರಮಾಣದ ಸೋರಿಕೆಯಾದರೂ ತಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುವಂತೆ ರೈಲಿನಲ್ಲಿ ನಿರಂತರ ಗಾಳಿ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಸಹಜ ಶಾಖ ಅಥವಾ ಹೊಗೆ ಕಂಡುಬಂದಲ್ಲಿ ಹೈಡ್ರೋಜನ್ ಪೂರೈಕೆಯನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುವ ತಂತ್ರಜ್ಞಾನವಿದೆ. ಲೋಕೋ ಪೈಲಟ್ ಕ್ಯಾಬಿನ್ನಲ್ಲಿ ಇಡೀ ವ್ಯವಸ್ಥೆಯ ಸ್ಥಿತಿಗತಿಯನ್ನು ತೋರಿಸುವ ಡಿಜಿಟಲ್ ಪರದೆಯಿದ್ದು ತುರ್ತು ಸಂದರ್ಭದಲ್ಲಿ ರೈಲನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆ ನೀಡಲಾಗಿದೆ. ಈ ಇಡೀ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು ಭಾರತದ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ PESOದಿಂದ ಪರವಾನಗಿ ಪಡೆಯಲಾಗಿದೆ. ಅಲ್ಲದೆ ಜರ್ಮನಿಯ ಸಂಸ್ಥೆಯೊಂದರಿಂದ ಸ್ವತಂತ್ರ ತೃತೀಯ ಸೌಕರ್ಯ ಸುರಕ್ಷತಾ ಮೌಲ್ಯಮಾಪನವನ್ನೂ ಮಾಡಿಸಲಾಗಿದೆ. ಈ ಹೈಡ್ರೋಜನ್ ರೈಲು ಯೋಜನೆ ಜರ್ಮನಿ, ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಭಾರತದ ಹೆಸರು ಉಲ್ಲೇಖವಾಗುವಂತೆ ಮಾಡಿದೆ. ಈ ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಕಾ ಶಿಮ್ಲಾದಂತಹ ಪಾರಂಪರಿಕ ರೈಲು ಮಾರ್ಗಗಳಿಗೂ ಈ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಕೇಂದ್ರ ಸರ್ಕಾರದ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಜಾಗತಿಕ ಮಟ್ಟದ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರ, ಪರಿಸರ ಸ್ನೇಹಿ ಮತ್ತು ಸ್ವಾವಲಂಬಿಯಾಗಿಸುವಲ್ಲಿ ಇದು ದಿಕ್ಸೂಚಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:35. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ಮಹಿಳೆಯ ಹೆಸರು ಈರಮ್ಮ, ತಂದೆ ಭೀಮರಾಯ್ ಡೋನೂರು, ವಯಸ್ಸು 20 ವರ್ಷ, ಉದ್ಯೋಗ ಶಿಕ್ಷಣ, ಸಿಂದಗಿ ತಾಲೂಕು ಸುರಗಿಹಳ್ಳಿಯಿಂದ ಕಾಣೆಯಾಗಿರುತ್ತಾಳೆ. ಮಹಿಳೆಯ ಚೆಹರೆ ಪಟ್ಟಿ: ಅಂದಾಜು 4'9" ಎತ್ತರ, ಗುಂಡು ಮುಖ, ಮೈಯಿಂದ ಸಾಧುಗೆಂಪ ಮೈಬಣ್ಣ, ಸದೃಢ ಮೈಕಟ್ಟು ಉಳ್ಳವಳು ಇರುತ್ತಾಳೆ. ಮನೆಯಿಂದ ಹೊರಗಡೆ ಹೋಗುವಾಗ ಕೆಂಪು ಬಣ್ಣದ ಚೂಡಿದಾರ್, ಕಪ್ಪು ಪ್ಯಾಂಟ್ ಹಾಗೂ ಕಪ್ಪು ಬಣ್ಣದ ವೇಲ್ ಧರಿಸಿರುತ್ತಾಳೆ. ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಈ ಚೆಹರೆ ಪಟ್ಟಿ ಉಳ್ಳ ಮಹಿಳೆ ತಮಗೆಲ್ಲಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆಯನ್ನು ಕೇಳಿದ್ರಿ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
4: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
5: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
6: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು, ಯಾವುದೇ ಕಾರಣಕ್ಕೂ ವಿಳಂಬವಾಗ

0: ಹಾಕುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂತಹ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದೆ. ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2,186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ

0: ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ಧಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
2: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
3: ಇದು ಆಕಾಶವಾಣಿ ವಿಜಯಪುರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
6: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ ವಾ,
6: ಸಿಕ್ಕಿಬಿದ್ರು.
7: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಏನು ರಂಗ, ಕೈಗೆ ಬ್ಯಾಂಡೇಜು
9: ಬಿದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ತಜ್ಞವಾಣಿ.

ಇಂದಿನ ಕಾರ್ಯಕ್ರಮದಲ್ಲಿ ಈರುಳ್ಳಿಯಲ್ಲಿ ಲಭ್ಯವಿರುವಂತಹ ವಿವಿಧ ಬೀಜಗಳ ವರ್ಗಗಳ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ

0: ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕಿಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಲ್ಲವಿ ಎಚ್ ಎಂ ಅವರಿಂದ ಮಾಹಿತಿಯನ್ನ ಕೇಳೋಣಂತ.
1: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಲ್ಲವಿ ಎಚ್ ಎಂ ಅಂಥೇಳಿ. ಬಾಗಲಕೋಟೆಯಲ್ಲಿರುವ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ನಾನು ಸಹ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಂದು ನಾವು ಈರುಳ್ಳಿಯಲ್ಲಿ ಲಭ್ಯವಿರುವಂತಹ ವಿವಿಧ ಬೀಜಗಳ ವರ್ಗಗಳ ಕುರಿತಾಗಿ ಒಂದು ಮಾಹಿತಿಯನ್ನ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಬೀಜವನ್ನ ಉತ್ಪಾದನೆ ಮಾಡಬೇಕಾದ್ರೆ ನಾವು ಉತ್ಪಾದನಾ ಸರಪಳಿ ಅಂತ ಇರುತ್ತೆ, ಅಂದ್ರೆ ಪ್ರೊಡಕ್ಷನ್ ಚೈನ್ ಅಂತ ಹೇಳ್ತೀವಿ. ವಿವಿಧ ವರ್ಗಗಳ ಬೀಜಗಳನ್ನ ಬಳಸ್ಕೊಂಡು ನಾವು ರೈತರಿಗೆ ಕೊಡುವಂತಹ ಪ್ರಮಾಣೀಕೃತ ಬೀಜಗಳಾಗಿರ್ಬೋದು ಅಥವಾ ನಿಜ ಬೀಜಗಳ ವರ್ಗಗಳ ಬೀಜಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಮೂರು ಸರಪಳಿಗಳು ಅಥವಾ ಮೂರು ವರ್ಗಗಳು ನಾವು ಸಾಮಾನ್ಯವಾಗಿ ನಮಗೆ ಬೀಜೋತ್ಪಾದನೆಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇ ವರ್ಗ ಅಂತ ಹೇಳಿದ್ರೆ ತಳಿವರ್ಧಕ ಬೀಜ ಅಂತ ಕರಿತೀವಿ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಬ್ರೀಡರ್ ಸೀಡ್ಸ್ ಅಂತ ಕರಿತೀವಿ. ತಳಿವರ್ಧಕ ಬೀಜ ಅಂತ ಹೇಳಿದ್ರೆ ಇದನ್ನ

ಕೊಡುವಂತಹ ಪ್ರಮಾಣೀಕೃತ ಬೀಜಗಳಾಗಿರ್ಬೋದು ಅಥವಾ ನಿಜ ಬೀಜಗಳ ವರ್ಗಗಳ ಬೀಜಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮೂರು ಸರಪಳಿಗಳು ಅಥವಾ ಮೂರು ವರ್ಗಗಳು ನಾವು ಸಾಮಾನ್ಯವಾಗಿ ನಮಗೆ ಬೀಜೋತ್ಪಾದನೆಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇ ವರ್ಗ ಅಂತ ಹೇಳಿದ್ರೆ ತಳಿವರ್ಧಕ ಬೀಜ ಅಂತ ಕರಿತೀವಿ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಬ್ರೀಡರ್ ಸೀಡ್ಸ್ ಅಂತ ಕರಿತೀವಿ. ತಳಿವರ್ಧಕ ಬೀಜ ಅಂತ ಹೇಳಿದ್ರೆ ಇದನ್ನ ತಳಿವರ್ಧಕರು ಅಂದ್ರೆ ಯಾರು ಬ್ರೀಡರ್ಸ್ ಯಾರಿರ್ತಾರೆ ಅವರು ಈ ಬೀಜಗಳನ್ನ ಉತ್ಪಾದನೆನ ಮಾಡ್ತಾರೆ. ಈ ಬೀಜಗಳಿಗೆ ಒಂದು ವಿಶೇಷವಾದ ಒಂದು ಗುಣ ಅಂತ ಹೇಳಿದ್ರೆ ಇದರಲ್ಲಿ ತಳಿ ಶುದ್ಧತೆ ಅಥವಾ ಜೈವಿಕ ಶುದ್ಧತೆ ಅಥವಾ ತಳಿ ಶುದ್ಧತೆ ಅಂತ ಕರಿಬಹುದು. ತಳಿ ಶುದ್ಧತೆ ಸುಮಾರು 99.5% ಹೆಚ್ಚಿಗೆ ಒಂದು ತಳಿ ಶುದ್ಧತೆಯನ್ನು ನಾವು ಈ ತಳಿವರ್ಧಕ ಬೀಜದಲ್ಲಿ ಕಾಣ್ತಾ ಇದ್ದೀವಿ. ಇದನ್ನ ನಾನಾಗಲೇ ಹೇಳಿದಾಗ ಇದನ್ನ ಯಾರ್ಯಾರು ತಳಿವರ್ಧಕರು ಇರ್ತಾರೆ ಅಥವಾ ಬ್ರೀಡರ್ಸ್ ಇರ್ತಾರೆ ಅವರ ಒಂದು ಸುಪರ್ದಿನಲ್ಲಿ ಅವರ ಒಂದು ಗೈಡೆನ್ಸಲ್ಲಿ ಈ ಬೀಜಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಇದನ್ನ ಸುಲಭವಾಗಿ ನಾವು ಗುರುತು ಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಈ ಬೀಜಗಳನ್ನ ಪ್ಯಾಕೆಟಿನ ಮೇಲೆ ಒಂದು ಹಳದಿ ಬಣ್ಣದ ಒಂದು ಚೀಟಿಯನ್ನ ಹಾಕಿರ್ತಾರೆ ಅಥವಾ ಲೇಬಲ್ ಅಂತ ಕರಿತೀವಿ. ಹಳದಿ ಬಣ್ಣದ ಒಂದು ಚೀಟಿಯನ್ನು ಹಾಕಿರ್ತಾರೆ. ಆ ಚೀಟಿಯಲ್ಲಿ ನಾವು ಗಮನಿಸಿದ್ದಾದ್ರೆ ಎಲ್ಲ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಇದನ್ನ ಈ ಉತ್ಪಾದಕರು ಯಾರು, ಯಾರು ಇದನ್ನು ಉತ್ಪಾದನೆ ಮಾಡಿದ್ದಾರೆ, ಯಾವ ಬ್ರೀಡರು ಇದನ್ನ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನ ಆ ಹಳದಿ ಬಣ್ಣದ ಲೇಬಲ್ ಮೇಲೆ ಕೊಟ್ಟಿರ್ತಾರೆ. ಈ ತಳಿವರ್ಧಕ ಬೀಜಗಳನ್ನ ಬಳಸ್ಕೊಂಡು ಎರಡನೇ ವರ್ಗ ಬೀಜವನ್ನ ಅಂತ ಹೇಳಿದ್ರೆ ನಾವು ಮೂಲ ಬೀಜ ಅಂತ ಕರಿತೀವಿ. ಮೂಲ ಬೀಜವನ್ನ ಇಂಗ್ಲಿಷ್ನಲ್ಲಿ ನಾವು ಫೌಂಡೇಶನ್ ಸೀಡ್ ಕ್ಲಾಸ್ ಅಂತ ಕರಿತೀವಿ. ಇದು ಕೂಡ ತಳಿ ಶುದ್ಧತೆಯಲ್ಲಿ ನೋಡೋದಾದ್ರೆ ಸುಮಾರು 99%ಗಿಂತ ಹೆಚ್ಚು ತಳಿ ಶುದ್ಧತೆಯನ್ನ ಹೊಂದಿರುತ್ತೆ. ಅಂದ್ರೆ ನಾನು 100 ಬೀಜ ನಾನು ಭೀಮಾ ಸೂಪರ್ ಅನ್ನ ಹಾಕಿದ್ರೆ ನಿಮ್ಗೆ 99 ಬೀಜ ಭೀಮಾ ಸೂಪರ್ ತಳಿಯ ಒಂದು ಗುಣವನ್ನ ಹೊಂದಿರುತ್ತೆ. ಅದನ್ನ ನಾವು ತಳಿ ಶುದ್ಧತೆ ಅಂತ ಕರಿತೀವಿ. ಸರಿ ಸುಮಾರು 99%ಗಿಂತ ಹೆಚ್ಚು ತಳಿ ಶುದ್ಧತೆಯನ್ನ ಈ ಮೂಲ ಬೀಜ ಹೊಂದಿರುತ್ತೆ. ಇದನ್ನ ಯಾರ್ಯಾರು ಉತ್ಪಾದನೆ ಮಾಡಬಹುದು ಅಂದ್ರೆ ಯಾರು ಬೇಕಾದ್ರೂ ಮಾಡಬಹುದು. ರೈತರು ಮಾಡಬಹುದು, ವಿಶ್ವವಿದ್ಯಾಲಯಗಳು ಮಾಡಬಹುದು, ಸಂಶೋಧನಾ ಕೇಂದ್ರಗಳು ಮಾಡಬಹುದು, FPOಗಳು ಮಾಡಬಹುದು. ಅದೇ ರೀತಿಯಾಗಿ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅಂದ್ರೆ ರಾಷ್ಟ್ರೀಯ ಬೀಜ ನಿಗಮ ಇದೆ, ಕರ್ನಾಟಕ ರಾಜ್ಯ ಬೀಜ ನಿಗಮ ಇದೆ. ಇವರೆಲ್ಲರೂ ಕೂಡ ಮೂಲ ಬೀಜವನ್ನ ತಳಿವರ್ಧಕ ಬೀಜಗಳನ್ನ ಬಿತ್ತನೆ ಮಾಡಿ ಮೂಲ ಬೀಜವನ್ನ ನಾವು ಉತ್ಪಾದನೆ ಮಾಡಬಹುದು. ಮತ್ತೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನು ಅಂದ್ರೆ ಈ ಮೂಲ ಬೀಜವನ್ನ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆಯವರು ಇದನ್ನ ಪ್ರಮಾಣೀಕರಿಸಿರ್ತಾರೆ. ಅಂದ್ರೆ ಇದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತೀವಿ. ಯಾರು ಉತ್ಪಾದನೆ ಮಾಡಿರ್ತಾರೋ ಅವರು ಸರಿಯಾಗಿ ಉತ್ಪಾದನೆ ಮಾಡಿದರೆ ಈ ಉತ್ಪಾದಿತ ಬೀಜಗಳು ಎಲ್ಲಾ ಗುಣಮಟ್ಟಗಳನ್ನ ಹೊಂದಿದೆ, ಇದು ಅತಿ ಹೆಚ್ಚು ಜೈವಿಕ ಶುದ್ಧತೆ ಅಥವಾ ತಳಿ ಶುದ್ಧತೆಯನ್ನ ಪಡ್ಕೊಂಡಿದೆ, ಪ್ರಮಾಣೀಕರಿಸಿದಂತಹ ಎಲ್ಲಾ ಗುಣಮಟ್ಟಗಳು ಕೂಡ ಈ ಬೀಜದಲ್ಲಿ ಇದೆ ಅನ್ನೋದನ್ನ ಪ್ರಮಾಣೀಕರಿಸೋದು ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ. ಸೊ ಇವರು ನೀವು ಬೆಳೆದಂತಹ ಬೀಜಗಳಿಗೆ ಅಥವಾ ಮೂಲ ಬೀಜಗಳಿಗೆ ಒಂದು ಪ್ರಮಾಣೀಕರಿಸ್ತಾರೆ. ಇದನ್ನ ಸುಲಭವಾಗಿ ಗುರುಸೋದು ಅಂತ ಹೇಳಿದ್ರೆ ಇದರಲ್ಲಿ ಹಳದಿ ಬಣ್ಣ ನಾವು ತಳಿವರ್ಧಕ ಬೀಜದಲ್ಲಿ ನೋಡಿರ್ತೀವಿ. ಈ ಮೂಲ ಬೀಜಕ್ಕೆ ಬಿಳಿ ಬಣ್ಣದ ಒಂದು ಲೇಬಲ್ ಅಥವಾ ಚೀಟಿಯನ್ನ ಹಾಕಿರ್ತಾರೆ. ಈ ಚೀಟಿ ಮೇಲೂ ಕೂಡ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಉತ್ಪಾದಕರು ಯಾರು, ಮತ್ತೆ ಇದು ಯಾವ ತಳಿ, ಯಾವಾಗ ಉತ್ಪಾದನೆ ಮಾಡಲಾಗಿದೆ, ಮತ್ತೆ ಇದರಲ್ಲೂ ಟ್ರ್ಯಾಕಿಂಗ್ QR ಕೋಡ್ ಕೊಟ್ಟಿರ್ತಾರೆ. ಆ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಇದನ್ನ ಎಲ್ಲಿಂದ ಬಂತು, ತಳಿವರ್ಧಕ ಬೀಜ ಯಾವ್ದನ್ನ ಬಳಸಿದರೆ, ಯಾರು ತಳಿವರ್ಧಕ ಬೀಜವನ್ನು ಉತ್ಪಾದನೆ ಮಾಡಿದ್ದಾರೆ, ಅದರಿಂದ ಇದನ್ನ ಯಾರು ಮೂಲ ಬೀಜವನ್ನು ಉತ್ಪಾದನೆ ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಮಾಹಿತಿ ಕೂಡ ಆ QR ಕೋಡ್ ಅಲ್ಲಿ ಹಾಕಿರ್ತಾರೆ. ಅದನ್ನ ಟ್ರ್ಯಾಕಿಂಗ್ ಐಡಿ ಅಂತ ಹೇಳ್ತೀವಿ. ಅದು ಅದರಲ್ಲಿ ಮುದ್ರಿತ ಆಗಿರುತ್ತೆ. ಮತ್ತೆ ಈ ತಳಿಯನ್ನ ಅಥವಾ ಈ ಬ್ಯಾಗ್ ಅಲ್ಲಿ ಇರುವಂತಹ ಬೀಜವನ್ನ, ಮೂಲ ಬೀಜವನ್ನ ಯಾವ ಬೀಜ ಪ್ರಮಾಣನ ಅಧಿಕಾರಿ ಪ್ರಮಾಣೀಕರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುತ್ತೆ. ಮತ್ತೆ ಯಾವ ಜಿಲ್ಲೆಯಲ್ಲಿ ಇದನ್ನು ಉತ್ಪಾದನೆ ಮಾಡಿದ್ದಾರೆ, ಯಾವ ಜಿಲ್ಲೆಯ ಬೀಜ ಪ್ರಮಾಣ ಸಂಸ್ಥೆ ಇದನ್ನ ಪ್ರಮಾಣೀಕರಿಸಿರ್ತಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ಲೇಬಲಿನ ಮೇಲೆ ನೋಡಬಹುದು. ಈ ಮೂಲ ಬೀಜವನ್ನ ಬಳಸ್ಕೊಂಡು ಮೂರನೇ ವರ್ಗ ಅಂತ ಹೇಳಿದ್ರೆ ಅದು ಪ್ರಮಾಣೀಕೃತ ಬೀಜ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಅಂಗಡಿಗಳಿಗೆ ಬೀಜಗಳನ್ನ ಕೊಂಡ್ಕೊಳಕ್ ಹೋದ್ರೆ ನಮ್ಗೆ ಇದು ಬೀಜ ಪ್ರಮಾಣೀಕೃತ ಬೀಜ ಅನ್ನೋದು ಸಾಮಾನ್ಯವಾಗಿ ನಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಮತ್ತೊಂದು ವರ್ಗ ಅಂತ ಹೇಳಿದ್ರೆ ಹಸಿರು ಬಣ್ಣದ ಲೇಬಲ್, ಅದು ಸಾಕಷ್ಟು ನಾವೆಲ್ಲರೂ ನೋಡಿರ್ತೀವಿ. ಪ್ರೈವೇಟ್ ಸೀಡ್ ಕಂಪನಿ ಬೀಜಗಳೆಲ್ಲ ಸಾಮಾನ್ಯವಾಗಿ ಹಸಿರು ಬಣ್ಣದ ಲೇಬಲ್ ಅಲ್ಲಿ ಮಾರಾಟ ಮಾಡ್ತಾರೆ. ಸೊ ಪ್ರಮಾಣೀಕೃತ ಬೀಜದ ಏನು ವಿಶೇಷತೆ ಅಂತ ಹೇಳಿದ್ರೆ ಇದ್ರಲ್ಲಿ ನಿಮಗೆ ತಳಿ ಶುದ್ಧತೆ 98%ಗೂ ಅಧಿಕವಾಗಿರಬೇಕು. ಎಲ್ಲ ತಳಿಗಳ ತಳಿ ಶುದ್ಧತೆ 98%ಕ್ಕಿಂತ ಅಧಿಕವಾಗಿರಬೇಕು. ಮತ್ತೆ ಇದನ್ನ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆಯವರು ಇದನ್ನ ಪ್ರಮಾಣೀಕರಿಸ್ತಾರೆ. ಮೂಲ ಬೀಜ ಮತ್ತೆ ಪ್ರಮಾಣೀಕೃತ ಬೀಜ, ಈ ಎರಡೂ ಏನು ವರ್ಗಗಳಿದೆ ಎರಡನ್ನೂ ಕೂಡ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆಯವರು ಪ್ರಮಾಣೀಕರಿಸಿರ್ತಾರೆ ಅಂತ ಗ್ಯಾರಂಟಿ ಕೊಡ್ತಾರೆ, ಖಾತ್ರಿ ಪಡಿಸ್ತಾರೆ ಇಲ್ಲಿರುವಂತ ಬೀಜ ಅತ್ಯಂತ ಗುಣಮಟ್ಟದ್ದಾಗಿದೆ ಅನ್ನೋದನ್ನ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಈ ಪ್ರಮಾಣೀಕೃತ ಬೀಜವನ್ನ ಸುಲಭವಾಗಿ ಗುರುತಿಸೋದು ಹೇಗೆ ಅಂದ್ರೆ ಇದಕ್ಕೆ ನೀಲಿ ಬಣ್ಣದ ಲೇಬಲ್ ಅನ್ನ ಅಂಟಿಸಿರ್ತಾರೆ. ನೀಲಿ ಬಣ್ಣದ ಲೇಬಲ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಎಲ್ಲಾ ರೀತಿಯಾದಂತ ಮಾಹಿತಿ, ಯಾರು ಉತ್ಪಾದನೆ ಯಾರು ಮಾಡಿದ್ದಾರೆ, ಇದರ ಜೈವಿಕ ಶುದ್ಧತೆ ಎಷ್ಟಿದೆ, ಮೊಳಕೆ ಪ್ರಮಾಣ ಎಷ್ಟಿದೆ,

ಮತ್ತು ಇದರಲ್ಲೂ ಕೂಡ ಟ್ರ್ಯಾಕಿಂಗ್ ಐ ಡಿ ಕೂಡ ಕೊಟ್ಟಿರ್ತಾರೆ, ಅದು ಕೂಡ ನಾವು ಟ್ರ್ಯಾಕ್ ಮಾಡ್ಕೋಬೋದು. ಇದು ತಳಿವರ್ಧಕ ಬೀಜ ಯಾವುದು, ಯಾವುದನ್ನು ಬಳಸಿದ್ದಾರೆ, ಮತ್ತು ಮೂಲ ಬೀಜ ಯಾವುದು ಬಳಸಿದ್ದಾರೆ, ಅದರಿಂದ ಬಂದಂತಹ ಪ್ರಮಾಣೀಕೃತ ಬೀಜವನ್ನು ಎಷ್ಟು ಉತ್ಪಾದನೆ ಮಾಡಿದ್ದಾರೆ, ಪ್ರತಿಯೊಂದು ಮಾಹಿತಿ ಕೂಡ ನೀವು ಟ್ರ್ಯಾಕಿಂಗ್ ಐಡಿನಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿ ಕೂಡ ಅದರಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ವರ್ಗ ಅಂತೇಳಿದ್ರೆ ನಾನು ಆಗಲೇ ಹೇಳಿದಾಗೆ ನಿಮಗೆ ನಿಜ ಬೀಜಗಳ ವರ್ಗ ಅಂತ ಹೇಳ್ತೀವಿ, ಅಥವಾ ನೀವು ಸಾಮಾನ್ಯವಾಗಿ ಅಂಗಡಿಗಳಿಗೆ ಹೋದರೆ ಟ್ರೂತ್ಫುಲ್ಲಿ ಲೇಬಲ್ಡ್ ಸೀಡ್ಸ್ ಅಂತ ಕರೀತಾರೆ, ಅಥವಾ ಟಿ ಎಲ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಸೊ ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಟಿ ಎಲ್ ಸೀಡ್ಸನ್ನು ಗುರುತಿಸೋದು ಹಸಿರು ಬಣ್ಣದ ಲೇಬಲ್ನಿಂದ, ತಳಿವರ್ಧಕ ಬೀಜವನ್ನು ಹಳದಿ ಬಣ್ಣದ ಲೇಬಲಿಂದ ಗುರುತಿಸ್ತೀವಿ, ಮೂಲ ಬೀಜವನ್ನು ಬಿಳಿ ಬಣ್ಣದ ಲೇಬಲಿಂದ ಗುರುತಿಸ್ತಾ ಇದ್ದೀವಿ, ಪ್ರಮಾಣೀಕೃತ ಬೀಜವನ್ನು ನೀಲಿ ಬಣ್ಣದ ಲೇಬಲ್ನಲ್ಲಿ ಗುರುತಿಸ್ತಾ ಇದ್ದೀವಿ, ಅದೇ ರೀತಿ ನಿಜ ಬೀಜ ವರ್ಗಗಳ ಬೀಜಗಳನ್ನು ನಾವು ಹಸಿರು ಬಣ್ಣದ ಲೇಬಲ್ನಲ್ಲಿ ಗುರುತಿಸ್ತೀವಿ. ನೀವು ಯಾವುದೇ ಒಂದು ಬೀಜದ ಪ್ಯಾಕೆಟನ್ನು ತಗೊಂಡು ಹಿಂದೆಗಡೆ ನೋಡಬೇಕು, ಹಿಂದೆಗಡೆ ಕೊಟ್ಟರೆ ಒಂದು ಲೇಬಲ್ ಕೊಟ್ಟಿರ್ತಾರೆ ಅಥವಾ ಚೀಟಿ ಹಾಕಿರ್ತಾರೆ, ಅದು ಬ್ಯಾಗ್ಸಲ್ಲಿ ಒಲ್ದಿರ್ತಾರೆ ಕೆಲವೊಂದು ಬಾರಿ, ಟಿ ಎಲ್ ಸೀಡ್ಸಲ್ಲಿ ಏನು ಮಾಡ್ತಾರೆ ಪ್ರಿಂಟ್ ಮಾಡಿರ್ತಾರೆ, ಪ್ರಿಂಟ್ ಮಾಡಿದಾಗ ಆ ಲೇಬಲಲ್ಲಿ ನಾವು ತೆಗೆದು ನೋಡಬೇಕು, ಅಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಇದು ಯಾವ ಬೆಳೆ, ಇದು ಯಾವ ತಳಿ, ಇದು F1 ಹೈಬ್ರಿಡ್ಡಾ ಅಥವಾ ಇದು ಓಪನ್ ಪಾಲಿನೇಟೆಡ್ ವೆರೈಟಿ ಅಥವಾ ಇದು ಬರೀ ತಳಿ ಆಗಿದೆಯಾ, ಯಾವಾಗ ಉತ್ಪಾದನೆ ಮಾಡಿದ್ದಾರೆ, ಯಾವಾಗ ಪರೀಕ್ಷೆ ಮಾಡಿದ್ದಾರೆ, ಮತ್ತು ಇದನ್ನು ಎಲ್ಲಿವರೆಗೆ ನಾವು ಇದನ್ನು ಬಿತ್ತನೆಗೆ ಬಳಸಬಹುದು, ಬೀಜ ವಾಯ್ದೆ ವ್ಯಾಲಿಡಿಟಿ ಪೀರಿಯಡ್ ಅಂತೀವಿ, ಎಲ್ಲಿವರೆಗೂ ಬಳಸಬಹುದು, ಮತ್ತು ಇದನ್ನು ಶಿಫಾರಸು ಮಾಡಿರುವ ಸೀಸನ್ ಅಂತೀವಿ, ಯಾವ ಕಾಲದಲ್ಲಿ ನಾವು ಇದನ್ನು ಬಿತ್ತನೆ ಮಾಡಬೇಕು, ಇದನ್ನು ನಾವು ಜೂನಲ್ಲಿ ಬಿತ್ತನೆ ಮಾಡಬೇಕಾ, ಆಗಸ್ಟಲ್ಲಿ ಬಿತ್ತನೆ ಮಾಡಬೇಕಾ, ಸೆಪ್ಟೆಂಬರಲ್ಲಿ ಮಾಡಬೇಕಾ ಅಥವಾ ಜನವರಿಯಲ್ಲಿ ಮಾಡಬೇಕಾ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಈ ಬೀಜ ಅಥವಾ ಈ ತಳಿ ನಮ್ಮ ರಾಜ್ಯಕ್ಕೆ ಶಿಫಾರಸು ಮಾಡಿದೆಯಾ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ನಾವು ಬೀಜವನ್ನು ಕೊಂಡ್ಕೋಬೇಕಾಗುತ್ತೆ. ಇವಾಗ ನಾವು ಮಾರ್ಕೆಟಿಗೆ ಹೋದಾಗ ಏನಾಗುತ್ತೆ, ನಾನು ಆಗಲೇ ಹೇಳಿದಾಗೆ ನಿಮಗೆ ಎರಡು ವರ್ಗಗಳ ಬೀಜಗಳು ನಮಗೆ ಅಂಗಡಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಥವಾ ಕೊಂಡ್ಕೊಳ್ಳೋಕ್ಕೆ ಸಿಗುತ್ತೆ. ಒಂದು ನೀಲಿ ಬಣ್ಣ ಇರುವ ಪ್ರಮಾಣೀಕೃತ ಬೀಜ, ಮತ್ತೊಂದು ಹಸಿರು ಬಣ್ಣ ಇರುವಂತಹ ನಿಜ ಬೀಜ ವರ್ಗಗಳು. ಸಾಮಾನ್ಯವಾಗಿ ನೀವು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದರೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಹೋದರೆ ಅಥವಾ ಸಂಶೋಧನಾ ಕೇಂದ್ರಗಳಿಗೆ ಹೋದರೆ ನಿಮಗೆ ಈ ಪ್ರಮಾಣೀಕೃತ ಬೀಜ ವರ್ಗದ ಬೀಜಗಳು ನಿಮಗೆ ಸಿಕ್ಕತ್ತೆ. ಅದೇ ನೀವು ಪ್ರೈವೇಟ್ ಡೀಲರ್ಶಿಪ್ ಅಥವಾ ಬೀಜಗಳ ಮಾರಾಟಗಾರರು ಏನಿರ್ತಾರೆ ಅವ್ರ ಹತ್ರ ನೀವು ಹೋದರೆ ನೀವು ಸಾಮಾನ್ಯವಾಗಿ ನೋಡೋದು ಈ ಹಸಿರು ಬಣ್ಣದ ನಿಜ ಬೀಜಗಳ ವರ್ಗಗಳ ಬೀಜಗಳನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ತುಂಬ ಜನ ರೈತರು ನಮ್ಮನ್ನ ಕೇಳ್ತಾ ಇರ್ತಾರೆ, ಮೇಡಮ್ ನಾವು ಯಾವುದು ತೊಗೋಬೇಕು, ಪ್ರಮಾಣೀಕೃತ ಬೀಜ ತೊಗೊಳ್ಳೋದಾ ಅಥವಾ ನಿಜ ಬೀಜ ವರ್ಗ ಇರೋ ಬೀಜ ತೊಗೋಬೇಕಾ, ಯಾವುದನ್ನು ತೊಗೋಬೇಕು ಅಂತ ಕೇಳ್ತಾರೆ. ಅದಕ್ಕೆ ವ್ಯತ್ಯಾಸ ಇಷ್ಟೇ, ಗುಣಮಟ್ಟದಲ್ಲಿ ಪ್ರಮಾಣೀಕೃತ ಬೀಜ ಮತ್ತು ನಿಜ ಬೀಜ ವರ್ಗಗಳಿಗೆ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ. ಎಲ್ಲ ಇದಕ್ಕೆ 98% ಜೈವಿಕ ಶುದ್ಧತೆ ನೀವು ಪ್ರಮಾಣೀಕೃತ ಬೀಜದಲ್ಲಿ ನೋಡೋದಾದರೆ 98% ಜೈವಿಕ ಶುದ್ಧತೆ ನಿಜ ಬೀಜ ವರ್ಗದಲ್ಲೂ ನಾವು ನೋಡ್ತೀವಿ. ಮೊಳಕೆ ಪ್ರಮಾಣ 70% ಈರುಳ್ಳಿಗೆ 70% ಪ್ರಮಾಣೀಕೃತ ಬೀಜದಲ್ಲಿ ಇದ್ದರೆ ಕನಿಷ್ಠ, ನಿಜ ಬೀಜ ವರ್ಗಕ್ಕೂ ಕೂಡ ಕನಿಷ್ಠ 70% ಮೊಳಕೆ ಪ್ರಮಾಣವನ್ನು ನಾವು ಕಾಪಾಡ್ಕೋಬೇಕು. ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ. ಮತ್ತು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಯಾವ ಯಾವ ತಳಿಗಳನ್ನು ಅಧಿಸೂಚಿತಗೊಂಡಿರುತ್ತೆ ಅಂದರೆ ನಮ್ಮಲ್ಲಿ ಒಂದು ಭಾರತೀಯ ಬೀಜ ಕಾಯ್ದೆ 1996 Section 5 5 ಏನು ಮಾಡ್ತಾರೆ ಅಂತಂದರೆ ಯಾವ ಯಾವ ತಳಿಗಳನ್ನು ಬಿಡುಗಡೆ ಮಾಡ್ತಾರೆ ಅದಕ್ಕೆಲ್ಲ ಒಂದು ಗೆಜೆಟ್ ಪಾಸ್ ಮಾಡಿ ಅದನ್ನು ಅಧಿಸೂಚಿತಗೊಳಿಸ್ತಾರೆ. ಅಂತಹ ತಳಿಗಳಿಗೆ ಮಾತ್ರವೇ ಬೀಜದ ಪ್ರಮಾಣನ ಸಂಸ್ಥೆಯವರು ಪ್ರಮಾಣೀಕರಿಸ್ತಾರೆ. ಅಂದರೆ ಅದು ಅಧಿಸೂಚಿತ ಆಗಿಲ್ಲ ಅಂತ ಹೇಳಿದ್ರೆ ಅಂತಹ ಬೆಳೆಯ ತಳಿಗಳಿಗೆ ಬೀಜ ಪ್ರಮಾಣನ ಸಂಸ್ಥೆಯವರು ಪ್ರಮಾಣೀಕರಿಸುವುದಿಲ್ಲ. ಮತ್ತು ಹೇಗೆ ನಾವು ಬಿಡುಗಡೆಗೊಂಡಂಥ ಬರೀ ಬಿಡುಗಡೆ ಆಗಿರುವಂತಹ ತಳಿಗಳಿಗೆ ನಾವು ಬೀಜವನ್ನು ಮಾರಾಟ ಮಾಡೋದು ಅಂತ ಹೇಳಿದ್ರೆ ಅದನ್ನು ನಾವು ನಿಜ ಬೀಜಗಳ ವರ್ಗಗಳ ಅಡಿಯಲ್ಲಿ ನಾವು ಬೀಜವನ್ನು ಮಾರಾಟ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟೇ ವ್ಯತ್ಯಾಸ. ಬೀಜ ಪ್ರಮಾಣೀಕೃತ ಬೀಜದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಬೀಜ ಪ್ರಮಾಣನ ಸಂಸ್ಥೆ ಮತ್ತು ಉತ್ಪಾದಕರು ಅದರ ಜವಾಬ್ದಾರಿಯನ್ನು ಹೊತ್ಕೋತಾರೆ. ಆದರೆ ನಿಜ ಬೀಜ ವರ್ಗಗಳಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಅದನ್ನು ಕೇವಲ ಉತ್ಪಾದಕರು ಮಾತ್ರ ಅದರ ಜವಾಬ್ದಾರಿನ ಹೊತ್ಕೋತಾರೆ. ಇದರಲ್ಲಿ ಸರ್ಕಾರದ ಜವಾಬ್ದಾರಿ ಆಗಲಿ ಅಥವಾ ಇಲಾಖೆಗಳ ಜವಾಬ್ದಾರಿ ಆಗಲಿ ಇರೋದಿಲ್ಲ. ನಿಜ ಬೀಜಗಳ ವರ್ಗಗಳಲ್ಲಿ ಏನಂದರೆ ಇದು ನಾವು ಸೆಲ್ಫ್ ಸರ್ಟಿಫೈಡ್ ಅಂತ ಸ್ವಯಂ ಪ್ರೇರಿತವಾಗಿ ಸರ್ಟಿಫೈ ಮಾಡ್ಕೊಂಡಿರೋದು. ಇವಾಗ UHS ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯವರು ನಿಜ ಬೀಜ ವರ್ಗಗಳನ್ನ ಬೀಜವನ್ನು ಮಾರಾಟ ಮಾಡಿದ್ದಾರೆ ಅಂದರೆ ಅಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೆ ಕೇವಲ ವಿಶ್ವವಿದ್ಯಾಲಯನೇ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ ಹೊರತು ಸರ್ಕಾರ ಆಗಲಿ ಅಥವಾ ಇಲಾಖೆ ಆಗಲಿ ಅಥವಾ ಮತ್ತೊಬ್ಬರಿಗಾಗಲಿ ನಾವು ಅದನ್ನು ಜವಾಬ್ದಾರಿನ ವರ್ಗಾಯಿಸೋಕೆ ಬರೋದಿಲ್ಲ. ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಯಾರು ಉತ್ಪಾದಕರು ಇರ್ತಾರೆ ಅವರೇ ವಹಿಸ್ಕೋತಾರೆ. ನೀವು ಪ್ಯಾಕೆಟಲ್ಲಿ ಹಿಂದೆ ತೆಗೆದು ನೋಡಿದ್ರೆ ಅಲ್ಲಿ ಬರೆದಿರ್ತಾರೆ ಪ್ರೊಡ್ಯೂಸ್ ಆ್ಯಂಡ್ ಮಾರ್ಕೆಟೆಡ್ ಬೈ ಅಂತ ಬರೆದಿರ್ತಾರೆ. ಅಲ್ಲಿ ಯಾರ ಹೆಸರು ಇರುತ್ತೋ ಅವರೇ ಅದರ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ.

ಇದಿಷ್ಟೇ ವ್ಯತ್ಯಾಸ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಬೆಲೆ. ಸಾಮಾನ್ಯವಾಗಿ ಏನಾಗುತ್ತೆ, ಪ್ರಮಾಣೀಕೃತ ಬೀಜಗಳ ಬೆಲೆ ನಿಮ್ಮ ನಿಜ ಬೀಜಗಳ ಬೆಲೆಗಿಂತ ಹೆಚ್ಚಿಗೆ ಇರುತ್ತೆ. ಯಾಕೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳಿದ್ರೆ, ಈ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಆಗಲೇ ಹೇಳಿದೆ ನಾನು. ಪ್ರಮಾಣೀಕೃತ ಬೀಜಗಳನ್ನು ಬೀಜ ಪ್ರಮಾಣನ ಸಂಸ್ಥೆಯವರು ಬರ್ತಾರೆ, ಬಂದು ನಿಮ್ಮ ಬೀಜೋತ್ಪಾದನಾ ತಾಕನ್ನು ನೋಡ್ತಾರೆ, ಇವರು ಸರಿಯಾದ ರೀತಿಯಲ್ಲಿ ಬೆಳೀತಾ ಇದ್ದಾರಾ ಇಲ್ವಾ, ಪ್ರತ್ಯೇಕ ಅಂತರ ಇಟ್ಕೊಂಡಿದ್ದಾರಾ ಇಲ್ವಾ, ಮತ್ತು ತಳಿ ಶುದ್ಧತೆಯನ್ನು ಕಾಪಾಡ್ತಾ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅಲ್ಲಿ ಪಾಸಾದಮೇಲೆ ಫೀಲ್ಡಲ್ಲಿ ಅದು ಚೆನ್ನಾಗಾಗಿದೆ ಕರೆಕ್ಟಾಗಿದೆ ಅಂತ ಪಾಸಾದಮೇಲೆ ಅದು ಸಂಸ್ಕರಣಾ ಘಟಕಕ್ಕೆ ಹೋಗುತ್ತೆ. ಅಲ್ಲಿ ಕೂಡ ಸರಿಯಾದ ಸ್ಕ್ರೀನ್ಸ್ಗಳನ್ನು ಹಾಕಿ, ಜರಡಿಗಳನ್ನು ಹಾಕಿ ಸರಿಯಾಗಿ ಅದನ್ನು ನಾವು ಸಂಸ್ಕರಿಸ್ತೀವಿ, ಗ್ರೇಡಿಂಗ್ ಮಾಡ್ತೀವಿ. ತದನಂತರ ಅಲ್ಲಿ ಸ್ಯಾಂಪಲ್ ತೆಗಿತಾರೆ, ಸ್ಯಾಂಪಲ್ ತೆಗೆದು ಬೀಜ ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಬೀಜ ಮೊಳಕೆ ಪ್ರಮಾಣ ಮತ್ತು ಶುದ್ಧತೆ ಎಲ್ಲನೂ ಪರೀಕ್ಷೆ ಮಾಡಿ ಅದು ಪಾಸ್ ಆದಾಗ ಮಾತ್ರನೇ ಅದಕ್ಕೆ ಬೀಜ ಪ್ರಮಾಣ ಸಂಸ್ಥೆಯವರು ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ವೆಚ್ಚ ಹೆಚ್ಚಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದಕ್ಕೆ ಪ್ರಮಾಣೀಕೃತ ಬೀಜಕ್ಕೆ ಸ್ವಲ್ಪ ಬೆಲೆ ಹೆಚ್ಚಿಗೆ ಇರುತ್ತೆ, ತೀರಾ ಹೆಚ್ಚಿಗೆ ಇರೋದಿಲ್ಲ, ಸ್ವಲ್ಪ ಬೆಲೆ. ಉದಾಹರಣೆಗೆ ಹೇಳೋದಾದರೆ, ನಿಮಗೆ ನಿಜ ಬೀಜ ವರ್ಗಕ್ಕೆ 1,000 ರೂಪಾಯಿ ಕೆ ಜಿ ಈರುಳ್ಳಿ ಇದ್ದರೆ, ಈರುಳ್ಳಿ ಬೀಜ 1,000 ರೂಪಾಯಿ ಕೆ ಜಿ ಇದ್ದರೆ, ನಿಮಗೆ ಪ್ರಮಾಣೀಕೃತ ಬೀಜ ನಿಮಗೆ 1,200-1,300 ರೂಪಾಯಿ, ಅಂದರೆ 200-300 ರೂಪಾಯಿಗಳ ವ್ಯತ್ಯಾಸ ಇದ್ದೇ ಇರುತ್ತೆ. ಮತ್ತು ನಾವು ಯಾವುದು ಕೊಂಡ್ಕೋಬೇಕು, ಪ್ರಮಾಣೀಕೃತ ಬೀಜ ಕೊಂಡ್ಕೋಬೇಕಾ, ನಿಜ ಬೀಜಗಳ ವರ್ಗ ಕೊಂಡ್ಕೋಬೇಕಾ ಅಂತಂದಾಗ, ಇವಾಗ ನಾವು ಮಾರ್ಕೆಟಿಗೆ ಹೋದಾಗ ಫಸ್ಟ್ ನಾವು ಪ್ರಮಾಣೀಕೃತ ಬೀಜ ಇದೆಯಾ ಅಂತ ಕೇಳಬೇಕು. ಪ್ರಮಾಣೀಕೃತ ಬೀಜ ಲಭ್ಯತೆ ಇಲ್ಲ ಅಂದಾಗ ನಾವು ನಿಜ ಬೀಜಗಳನ್ನು ಕೊಂಡ್ಕೋಬೇಕಾಗುತ್ತೆ. ಅಂದರೆ ಮೊದಲನೇ ಪ್ರಿಫರೆನ್ಸ್ ಯಾವಾಗಲೂ ನಾವು ಯಾವುದು ಕೊಡಬೇಕು, ಫಸ್ಟು ಪ್ರಮಾಣೀಕೃತ ಬೀಜ ಕೊಡಬೇಕು. ಪ್ರಮಾಣೀಕೃತ ಬೀಜದ ಲಭ್ಯತೆ ಇಲ್ಲ ಅಂದಾಗ ನಾವು ನಿಜ ಬೀಜಗಳನ್ನು ನಾವು ಕೊಂಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇವಾಗ ಮತ್ತು ತಳಿವರ್ಧಕ ಬೀಜಗಳು ಮತ್ತು ಮೂಲ ಬೀಜಗಳು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ಯಾರ್ಯಾರು ಬೀಜೋತ್ಪಾದನೆಯನ್ನು ಮಾಡಬೇಕು ಅಂತಾರೋ ಅವರೆಲ್ಲರೂ ಕೂಡ ನೀವು ತಳಿವರ್ಧಕ ಬೀಜ ಮತ್ತು ಮೂಲ ಬೀಜವನ್ನು ಕೊಂಡ್ಕೊಳ್ಳಿ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದೆ, ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನಾಗುತ್ತೆ, ಇದು ಪರಕೀಯ ಪರಾಗಸ್ಪರ್ಶದಿಂದ ಬೀಜ ಕಟ್ಟುವಂತಹ ಬೆಳೆಯಾಗಿದೆ. ಇಲ್ಲೇನಾದರೂ ನಾವು ತಳಿ ಶುದ್ಧತೆ, ಕಡಿಮೆ ತಳಿ ಶುದ್ಧತೆ ಇರುವಂತಹ ಬೀಜವನ್ನು ಬಿತ್ತನೆ ಮಾಡಿದ್ರೆ, ಅದಕ್ಕಿಂತನೂ ಕಡಿಮೆ ಇರುವಂತಹ ಜೈವಿಕ ಶುದ್ಧತೆ ಕಡಿಮೆ ಇರುವಂಥ ಬೀಜಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಸೊ ಹಾಗಾಗಿ ನಾವು 98% ಜೈವಿಕವಾಗಿ ಶುದ್ಧವಾಗಿರುವಂತಹ ಬೀಜಗಳನ್ನು ಉತ್ಪಾದನೆ ಮಾಡಿ ಅದನ್ನು ನಾವು ರೈತರಿಗೆ ಕೊಡಬೇಕು ಅಂದರೆ, 98%ಕ್ಕಿಂತ ಹೆಚ್ಚಿಗೆ ಶುದ್ಧತೆಯನ್ನು ಹೊಂದಿರುವಂತಹ ಮೂಲ ಬೀಜವನ್ನು ಬಳಸಬೇಕು ಅಥವಾ ನಾವು ತಳಿವರ್ಧಕ ಬೀಜವನ್ನು ಬಳಸಬೇಕು. ಇವಾಗ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಜನ ರೈತರು ಅಂದರೆ ಬೀಜ ಬೆಳೆಗಾರರಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮಿಂದ ಫೌಂಡೇಶನ್ ಸೀಡ್ ಕ್ಲಾಸು, ಕೆಲವರು ಬ್ರೀಡರ್ ಸೀಡ್ ಅಂದರೆ ತಳಿವರ್ಧಕ ಬೀಜಗಳನ್ನೇ ಕೊಂಡುಕೊಂಡು ಅವರು ಬೀಜೋತ್ಪಾದನೆಯನ್ನು ಮಾಡಿ ಬಂದಂಥ ಬೀಜವನ್ನು ರೈತರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಒಂದು ಸರಪಳಿಯನ್ನು ನಾವು ಅನುಸರಿಸೋದ್ರಿಂದ ಏನಾಗ್ತಾ ಇದೆ ಅಂದರೆ, ಜೈವಿಕವಾಗಿ ಶುದ್ಧವಾದಂತಹ ಅಥವಾ ತಳಿ ಶುದ್ಧತೆ ಹೆಚ್ಚಿರುವಂಥ ಬೀಜಗಳನ್ನು ನಾವು ರೈತರಿಗೆ ಕೊಡಬಹುದು ಅಥವಾ ತಲುಪಿಸ್ಬೋದು. ಇದರಿಂದ ಯಾಕೆ ತಳಿ ಶುದ್ಧತೆಗೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ತಳಿಯ ಇಳುವರಿಯನ್ನು ನಾವು ಲೆಕ್ಕ ಹಾಕೋದೆ ಜೈವಿಕ ಶುದ್ಧತೆಯ ಆಧಾರದ ಮೇಲೆ. ಅಂದರೆ ನೀವು ಜೈವಿಕ ಶುದ್ಧತೆ ಜೈವಿಕವಾಗಿ ಅಥವಾ ತಳಿ ಶುದ್ಧತೆ ಇರುವಂತಹ ಬೀಜಗಳನ್ನು ನಾವು ಬಿತ್ತನೆ ಮಾಡಿದ್ರೆ ಏನಾಗುತ್ತೆ, ನಮಗೆ ಇಳುವರಿ ಹೆಚ್ಚಾಗುತ್ತೆ. ಅದು ಮೊದಲನೇದು. ಎರಡನೇ ಕಾರಣ ಏನು ಅಂದರೆ, ಇಳುವರಿ ಹೆಚ್ಚು ಕಡಿಮೆ ಆಗೋದಕ್ಕೆ ನಾವು ಯಾವ ರೀತಿ ಬೇಸಾಯ ಕ್ರಮಗಳನ್ನು ಬಳಸ್ತಾ ಇದ್ದೀವಿ, ಯಾವಾಗ ಬಿತ್ತನೆ ಮಾಡ್ತೀವಿ, ಯಾವ ರೀತಿ ನೀರು ಕೊಟ್ಟಿದ್ದೀವಿ, ಎಷ್ಟು ಅಂತರದಲ್ಲಿ ನಾವು ಬಿತ್ತನೆನ ಮಾಡಿದ್ದೀವಿ, ರೋಗ ಮತ್ತು ಕೀಟಬಾಧೆ ಇವುಗಳೆಲ್ಲನೂ ಸೇರಿಕೊಂಡು ನಮಗೇನಾಗುತ್ತೆ, ಇಳುವರಿ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ಮೊದಲನೇ ಕಾರಣ ತಳಿ ಶುದ್ಧತೆ. ನೀವು ತಳಿ ಶುದ್ಧವಾಗಿಲ್ದಿರುವಂಥ ಬೀಜವನ್ನು ಹಾಕಿ ನೀವು ಯಾವುದೇ ರೀತಿಯಾದಂಥ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೂ ಕೂಡ ನಿಮ್ಮ ಇಳುವರಿ ಹೆಚ್ಚಾಗೋದಿಲ್ಲ. ಸೊ ಹಾಗಾಗಿ ನಾವು ಬೀಜವನ್ನು ಬಿತ್ತನೆ ಮಾಡಬೇಕಂತಂದರೆ ತಳಿ ಶುದ್ಧತೆ 98%ಕ್ಕಿಂತ ಹೆಚ್ಚಿಗೆ ಇರುವಂತಹ ಒಂದು ಬಿತ್ತನೆ ಬೀಜವನ್ನು ನಾವು ಬಳಸಬೇಕು. ಹಂಗಿದ್ರೆ ಮಾತ್ರ ನಮಗೆ ಹೆಚ್ಚು ಇಳುವರಿಯನ್ನು ನಾವು ಸುಲಭವಾಗಿ ಪಡಿಬೋದಾಗಿರುತ್ತೆ. ಮತ್ತೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಬೀಜೋಪಚಾರ. ನಾವು ಪ್ಯಾಕೆಟ್ಟಿನ ಬೀಜಗಳನ್ನು ತಂದ್ವಿ ಅಂದ್ಕೊಳ್ಳಿ. ಇವಾಗ ನೀವು ಅಂಗಡಿಯಿಂದ ತಂದರೆ ಅಥವಾ ವಿಶ್ವವಿದ್ಯಾಲಯದಿಂದ ತಂದರೆ ಪ್ಯಾಕೆಟ್ ಆಗಿ ಸೀಲ್ ಮಾಡಿರ್ತಾರೆ, ಅದಕ್ಕೆ ಒಂದು ಬ್ಯಾಗ್ ಹೊಲ್ದಿರ್ತಾರೆ. ಅಂಥ ಬೀಜಗಳನ್ನು ತಂದಾಗ ಏನಾಗುತ್ತೆ, ಅದು ಈಗಾಗಲೇ ನಾವು ಅದಕ್ಕೆ ಬೀಜೋಪಚಾರ ಮಾಡಿಬಿಟ್ಟಿರ್ತೀವಿ. ಅಂದರೆ ಶಿಲೀಂದ್ರನಾಶಕದಿಂದ ಬೀಜೋಪಚಾರವನ್ನು ನಾವು ಮಾಡಿರ್ತೀವಿ. ಅದರ ಮೇಲೆ ಬ್ಯಾಕೆಟ್ ಮೇಲೂ ಕೂಡ ನಾವು ಬರೆದಿರ್ತೀವಿ, ಅಂದರೆ ಇಂಗ್ಲೀಷಲ್ಲಿ ನಾವು ಬರೆದಿರ್ತೀವಿ ಏನಂದರೆ, ಈ ಬೀಜವನ್ನು ವಿಷದಿಂದ ಉಪಚರಿಸಲಾಗಿದೆ, ಊಟಕ್ಕಾಗಿ ಆಗಲಿ ಅಥವಾ ಹಸುಗಳಿಗೆ ಆಹಾರವಾಗಿ ಆಗಲಿ ಅಥವಾ ಇದನ್ನು ಎಣ್ಣೆಯನ್ನು ತೆಗಿಬೇಡಿ ಅನ್ನೋದು ಒಂದು ಕಾಶನ, ಅದು ಕೆಂಪು ಬಣ್ಣದಲ್ಲಿ ಬರೆದಿರ್ತೀವಿ. ಅಂದರೆ ನಾವು ಅದನ್ನು ಬಿತ್ತನೆಗೆ ಮಾತ್ರನೇ ಬಳಸಬೇಕೇ ಹೊರತು ಬೇರೆ ಇನ್ಯಾವುದೇ ಉದ್ದೇಶಕ್ಕೂ ಬಳಸಬಾರ್ದು, ಇದಾಗಲೇ ವಿಷ ಇದೆ ಅನ್ನೋ ಒಂದು ಉದ್ದೇಶದಿಂದ ಅದು ಎಚ್ಚರಿಕೆಯಾಗಿ ನಾವು ಅದನ್ನು ಬರೆದಿರ್ತೀವಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಇವಾಗ ರೈತರಿಂದ ಕೆಲವೊಂದು ಬೀಜಗಳನ್ನು ಕೊಂಡ್ಕೋತೀವಿ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲ

ಏನಾಗಿದೆ, ಈರುಳ್ಳಿ ಬೀಜೋತ್ಪಾದಕರು ತುಂಬ ಜನ ಇದ್ದಾರೆ, ರೈತರು ತಾವೇ ಉತ್ಪಾದನೆ ಮಾಡ್ತಾರೆ ಮತ್ತು ಬೇರೆ ಇತರ ರೈತರುಗಳು ಕೂಡ ಬೀಜೋತ್ಪಾದನೆ ಮಾಡಿ ಬೀಜಗಳನ್ನು ಕೊಡ್ತಾ ಇದ್ದಾರೆ. ಅಂಥವರು ಸಾಮಾನ್ಯವಾಗಿ ನಿಮಗೆ ಬೀಜೋಪಚಾರ ಮಾಡಿರಲ್ಲ. ಮತ್ತು ನಾವು ಏನು ಮಾಡಬೇಕು, ಬೀಜೋಪಚಾರ ಮಾಡಲೇಬೇಕಾ? ಬೀಜೋಪಚಾರನ ನಾವು ಮಾಡಲೇಬೇಕು ಅಂತ ಹೇಳ್ತೀವಿ. ಕಾರಣ ಇಷ್ಟೇ, ಇವಾಗ ನಾವು ಏನಾಗುತ್ತೆ, ಬೀಜದಲ್ಲಿ ನಾವು ಶೇಖರಣೆ ಮಾಡಿದಾಗ ಅಥವಾ ಸಂಸ್ಕರಣೆ ಮಾಡುವಾಗ, ಅದನ್ನು ಸ್ವಚ್ಛ ಮಾಡುವಾಗ ನೆಲದ ಮೇಲೆ ಹಾಕಿರ್ತೀವಿ, ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ, ಅವಾಗ ಏನಾಗುತ್ತೆ ನಮಗೆ ಶಿಲೀಂಧ್ರಗಳು ಬಂದಿರುತ್ತೆ. ಇಲ್ಲ ಮಣ್ಣಿಗೆ ಹಾಕಿದಾಗ ಮಣ್ಣಲ್ಲಿ ಕೂಡ ಕೆಲವೊಂದು ರೋಗಗಳು ತರುವಂತಹ ರೋಗಕಾರಕ ಅಂಶಗಳಿರುತ್ತೆ. ಸೊ ಅವೆಲ್ಲನೂ ನಾವು ಹೋಗಲಾಡಿಸ್ಬೇಕು, ನಮಗೆ ಒಂದು ರೋಗರಹಿತವಾದಂತಹ ಒಂದು ಬೆಳೆ ಬರಬೇಕು, ಗುಣಮಟ್ಟದ ಸಸಿಗಳನ್ನು ನಾವು ಪಡಿಬೇಕು ಅಂದರೆ ಬೀಜೋಪಚಾರ ಕಡ್ಡಾಯವಾಗಿ ಮಾಡಲೇಬೇಕು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಬೀಜೋಪಚಾರ ಮಾಡೋದು ಅತ್ಯಂತ ಸುಲಭ, ಬಹಳ ಸರಳ ಪದ್ಧತಿ. ಇದಕ್ಕೆ ಯಾವುದೇ ಆದಂತಹ ಸ್ಕಿಲ್ ಬೇಕಾಗಿಲ್ಲ, ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು ಅಂತಿಲ್ಲ. ಬಹಳ ಸುಲಭವಾಗಿ ಮಾಡುವಂಥದ್ದು ಈ ಬೀಜೋಪಚಾರ ಪದ್ಧತಿ ಏನಿದೆ, ಬಹಳ ಸುಲಭವಾಗಿದೆ. ನಾವು ಬೀಜೋಪಚಾರಕ್ಕೆ ಏನು ಬಳಸ್ತೀವಿ, 1 ಕೆಜಿ ಬೀಜಕ್ಕೆ 2.2 ಗ್ರಾಮು ಕ್ಯಾಪ್ಟಾಫ್ ಅಂತ ಸಿಕ್ಕುತ್ತೆ. ನಿಮಗೆ ಮಾರ್ಕೆಟಿಗೆ ಹೋದರೆ ಕ್ಯಾಪ್ಟಾಫ್ ಅಂತ ಒಂದು ಶಿಲೀಂಧ್ರನಾಶಕ ಕೊಡ್ತಾರೆ, ಕ್ಯಾಪ್ಟಾನ್ ಆ್ಯಕ್ಚುಲಿ ಅದು ನಿಮಗೆ ಇದರಲ್ಲಿ ಕ್ಯಾಪ್ಟಾಫ್ ಅಂತ ಬ್ರ್ಯಾಂಡ್ ನೇಮ್ ಇದೆ. ಕ್ಯಾಪ್ಟಾಫ್ ತಂದುಬಿಟ್ಟು 1 ಕೆಜಿ ಬೀಜಕ್ಕೆ 2 ಗ್ರಾಮ್, ನಾವು 1 ಎಕರೆಗೆ 2 ಕೆಜಿ ಬೀಜವನ್ನು ಬಳಸ್ತೀವಿ ಅಂದರೆ 4 ಗ್ರಾಮು ಕ್ಯಾಪ್ಟಾಫ್ ಪುಡಿಯನ್ನು ತೂಕ ಮಾಡ್ಕೋಬೇಕು. 2 ಕೆಜಿ ಬೀಜವನ್ನು 4 ಕೆಜಿ ಹಿಡಿಯುವಂಥ ಒಂದು ಕವರಿಗೆ ಹಾಕ್ಕೊಳ್ಳಿ. ಅದರೊಳಗೆ ಏನು ಮಾಡಿ ಅಂತಂದರೆ, ಈ 4 ಗ್ರಾಮ್ ತೂಕ ಮಾಡಿರುವಂತಹ ಕ್ಯಾಪ್ಟಾಫ್ ಪುಡಿ ಅದು ಪೌಡ್ರ್ ರೂಪಲ್ಲಿ ಬರುತ್ತೆ, ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲ, ಪೌಡ್ರಲ್ಲಿ ಬರುತ್ತೆ. ಹಾಕಿ ಸೇಮ್ ಮುಖಕ್ಕೆ ಹಾಕೋ ಪೌಡ್ರ್ ಥರ ಇರುತ್ತದೋ ಅದನ್ನು ಹಾಕಿ ಏನು ಮಾಡಿ ಚೆನ್ನಾಗಿ ಕಲಸಬೇಕು. ನೀರು ಹಾಕೋಂಗಿಲ್ಲ, ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ನೀರು ಹಾಕಿ ಕಲಸಿಬಿಡ್ತಾರೆ. ದಯವಿಟ್ಟು ನೀರು ಹಾಕಬೇಡಿ. ಇದು ಒಣ ಉಪಚಾರ ಅಥವಾ ಬರ ಉಪಚಾರ. 4 ಗ್ರಾಮ್ ಪುಡಿ ಹಾಕಬೇಕು, ಕೈಯಿಂದ ಮೇಲೆ ಕೆಳಗೆ ಅಲ್ಲಾಡಿಸಿದ್ರೆ ಪ್ರತಿಯೊಂದು ಬೀಜದ ಮೇಲೆ ಒಂದು ಬೆಳ್ಳಗಿನ ಒಂದು ಪದರ ಕೂತ್ಕೊಳ್ಳುತ್ತೆ. ಇಷ್ಟೇ ಟ್ರೀಟ್ಮೆಂಟು, ಬೀಜೋಪಚಾರ ಅಂದರೆ ಇಷ್ಟೇ. ಇದನ್ನು ನೀವು ನೇರವಾಗಿ ತೊಗೊಂಡು, ಇವಾಗ ನಾನು ಬಿತ್ತನೆ ಮಾಡ್ತಾ ಇದ್ದೀನಿ, 1/2 ಗಂಟೆ ಮೊದಲು ಮಾಡ್ಬೋದು, ಇಲ್ಲ ನಾನು 1 ವಾರದ ಮೊದಲೇ ಮಾಡಿಟ್ಕೋಬೋದು, ಇಲ್ಲ 1 ತಿಂಗಳ ಮುಂಚೆ ಕೂಡ ನಾನು ಬೀಜೋಪಚಾರ ಮಾಡಿ ಇಟ್ಟು ನೀವು ಬಿತ್ತನೆಯನ್ನು ಮಾಡ್ಬೋದು. ಸೊ ಇದು ಬೀಜೋಪಚಾರ ಮಾಡೇ ಮಾಡಿ ಅಂತೀವಿ. ಯಾಕೆಂದರೆ ಸಾಮಾನ್ಯ ಏನಾಗುತ್ತೆ, ನೀವು ನೋಡಿರ್ಬೋದು ಏನಾಗುತ್ತೆ, ಮೊಳಕೆ ಬರೋಕ್ಕೇನೋ ಸಮಸ್ಯೆ ಆಗ, ಬೀಜೋಪಚಾರ ಮಾಡಿಲ್ಲ ಅಂದರೂ ಕೂಡ ಮೊಳಕೆ ಬರುತ್ತೆ, ಆದರೆ ಸಸಿಗಳು ಸಾಯುತ್ತೆ. ನಿಮಗೆ 1.5-2 ಇಂಚು ಬಂದಿದ ತಕ್ಷಣ ಏನಾಗುತ್ತೆ, ಗಿಡಗಳು ಅಲ್ಲೇ ಒಣಗಿ ಬಿದ್ದೋಗ್ಬಿಡ್ತವೆ. ಅದು ನಾವು ಡ್ಯಾಂಪಿಂಗ್ ಆಫ್ ಅನ್ ಸೊರಗುರೋಗ, ಅಲ್ಲಲ್ಲೇ ಸೊರಗೋಗ್ಬಿಡುತ್ತೆ. ಮೊಳಕೆ ಬರೋದಿರುತ್ತೆ, ಗಿಡ ಇನ್ನೇನು ಚೆನ್ನಾಗಿ ಬಂತು ಅನ್ನೋಷ್ಟರೊಳಗೆ ಅದು ಸೊರಗೋಗ್ಬಿಡುತ್ತೆ. ಮುಖ್ಯ ಕಾರಣ ಅಂತೇಳಿದ್ರೆ ಮಣ್ಣಲ್ಲಿರುವಂಥ ರೋಗಾಣುಗಳು. ರೋಗಾಣುಗಳೇನು ಮಾಡುತ್ತೆ, ಈ ಮೊಳಕೆ ಬಂದಂತಹ ಗಿಡಗಳನ್ನು ತಿಂದು ಏನು ಮಾಡುತ್ತೆ, ರಸ ಹೀರಿದ ತಕ್ಷಣ ಅದು ಅಲ್ಲೇ ಮಲಗಿಬಿಡುತ್ತೆ. ಸೊ ಹಾಗಾಗಿ ಇದು ಬರಬಾರ್ದು ಅಂತೇಳಿದ್ರೆ ನೀವು ಕಡ್ಡಾಯವಾಗಿ ಬೀಜೋಪಚಾರವನ್ನು ಮಾಡಲೇಬೇಕು. ಮಾಡಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ನಾವು ಮಾಡಿಲ್ಲ ಅಂದರೆ ಏನು ಮಾಡ್ತೀವಿ, ರೋಗ ಹೆಚ್ಚಾದಾಗ ಏನಾಗುತ್ತೆ, ನಾವು ಸ್ಪ್ರೇ ಮಾಡಬೇಕಾಗುತ್ತೆ, ಸಿಂಪಡಿಸಬೇಕಾಗತ್ತೆ. ನೀವು ಬೀಜೋಪಚಾರ ಮಾಡಿದಾಗ ಬರೀ 4 ಗ್ರಾಮ್ ನಾವು ಕ್ಯಾಪ್ಟಾಫ್ ಬಳಸಿರ್ತೀವಿ, ಅದೇ ನೀವು ನಾನು ಸಿಂಪಡಿಸ್ತೀನಿ ಅಂದರೆ 200-400 ಗ್ರಾಮ್ ಬೇಕು. 200-400 ಗ್ರಾಮನ್ನು ನಾವು ಬಳಸ್ಕೊಂಡು ನಾವು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ 400 ಗ್ರಾಮ್ ಬಳಸೋ ಬದಲು ಕೇವಲ 4 ಗ್ರಾಮನ್ನು ಬಳಸಿ ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಕ್ಯಾಪ್ಟಾಫನ್ನೇ ಯಾಕೆ ಮಾಡಬೇಕು, ಬೇರೆದೆಲ್ಲ ಇರೋದಿಲ್ಲ, ಕಾಸ್ಟ್ಲಿ ಕೆಮಿಕಲ್ಸು ಇದ್ದಾವೆ. ಅದೊಂದೇ ಅಲ್ಲ, ನೀವು ಯಾವುದೇ ಒಂದು ಕೀಟನಾಶಕ ತಗೊಳ್ಳಿ ಅಥವಾ ಶಿಲೀಂಧ್ರನಾಶಕ ಔಷಧಿಯನ್ನು ತಗೊಂಡಾಗ ದಯವಿಟ್ಟು ಆ ಪ್ಯಾಕೆಟನ್ನು ಹಿಂದೆಗೆ ತಿರುಗಿಸಿ ನೋಡಿ. ಅದರ ಮೇಲೆ ನೀವು ಟ್ರಯಾಂಗಲ್ ಅಥವಾ ಸ್ಕ್ವೇರ್ ರೂಪದಲ್ಲಿ ನಿಮಗೆ ಇದು ಕೊಟ್ಟಿರ್ತಾರೆ, ಬಣ್ಣ ಹಾಕಿರ್ತಾರೆ. ಅದೇನು, ಒಂದು ಹಸಿರು ಬಣ್ಣ ಇರುತ್ತೆ, ಒಂದು ಹಳದಿ ಬಣ್ಣ, ಇನ್ನೊಂದು ನೀಲಿ ಬಣ್ಣ, ಇನ್ನೊಂದು ಕೆಂಪು ಬಣ್ಣ. ಯಾವಾಗಲೂ ನಾವು ಫಸ್ಟ್ ಬಳಸಬೇಕಾಗಿರೋದು ಹಸಿರು ಬಣ್ಣದ ಕೆಮಿಕಲ್ಗಳನ್ನು ನಾವು ಫಸ್ಟ್ ಬಳಸಬೇಕು. ಸೊ ಈ ಕ್ಯಾಪ್ಟಾಫ್ ಏನಿದೆ, ಇದು ಹಸಿರು ಬಣ್ಣದ್ದಾಗಿದೆ, ಇದು ಶಿಲೀಂಧ್ರನಾಶಕ ಆಗಿದೆ, ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತೀವಿ. ಅಂದರೆ ಇದು ಮೇಲುಗಡೆ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ, ಅಂಟ್ಕೊಂಡು ಕೂತಾಗ ಏನಾಗುತ್ತೆ, ನಿಮಗೆ ಬೇಗ ಬೇರೆ ರೋಗಾಣುಗಳು ಬರೋದಿಲ್ಲ. ಸೊ ಹಾಗಾಗಿ ನಾವು ಸುಲಭವಾಗಿ ನಾವು ಬೀಜದಿಂದ ಬರುವಂತಹ ರೋಗಗಳಿರ್ಬೋದು ಅಥವಾ ಮಣ್ಣಿನಿಂದ ಬರುವಂಥ ರೋಗಗಳಿರ್ಬೋದು, ಇವುಗಳನ್ನು ಸುಲಭವಾಗಿ ತಡೆಯೋದಕ್ಕೆ ಈ ಬೀಜೋಪಚಾರದಿಂದ ಸಾಧ್ಯ ಆಗುತ್ತೆ. ಇಲ್ಲಪ್ಪ ನಾನು ಕೆಮಿಕಲ್ ಬಳಸಲ್ಲ ಅಥವಾ ನಾನು ರಾಸಾಯನಿಕ ಬಳಸೋದಿಲ್ಲ, ನಾನು ಸಾವಯವ ಪದ್ಧತಿಯಲ್ಲಿ ನಾನು ಮಾಡ್ತೀನಿ ಅಥವಾ ರಾಸಾಯನಿಕ ರಹಿತ ಪದ್ಧತಿಯಲ್ಲಿ ನಾನು ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೂ ಕೂಡ ನಿಮಗೆ ಟ್ರೈಕೋಡರ್ಮ ಅಂತ ಒಂದು ಸಿಕ್ಕತ್ತೆ. ನೀವು ಕೇಳಿರ್ಬೋದು, ಸಾಕಷ್ಟೇ ಕೇಳಿದ್ರೆ, ಇದು ಜೈವಿಕ ಜೀವಾಣು, ಇದು ಅಂದರೆ ಪ್ರಯೋಜನಕಾರಿಯಾಗಿರುವಂತಹ ಒಂದು ಜೀವಾಣು, ಇದು ಕೂಡ ಮಣ್ಣಲ್ಲಿರುತ್ತೆ. ಇದನ್ನು ನೀವು ಏನು ಮಾಡಬೇಕು, 1 ಕೆಜಿ ಬೀಜಕ್ಕೆ 5 ಗ್ರಾಮ್, ಅಂದರೆ 2 ಕೆಜಿ ಬೀಜಕ್ಕೆ 10 ಗ್ರಾಮ್, 1 ಕೆಜಿ ಬೀಜಕ್ಕೆ 5 ಗ್ರಾಮು, 2 ಕೆಜಿ ಬೀಜಕ್ಕೆ 10 ಗ್ರಾಮ್ನಷ್ಟು ಟ್ರೈಕೋಡರ್ಮ ಪುಡಿಯನ್ನು, ಇದು ಅಷ್ಟೇ ಬರ ಉಪಚಾರ ಅಥವಾ ಒಣ ಉಪಚಾರ, ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಇದು ನಿಮಗೆ ಬಿಳಿ ಪೌಡ್ರ್ ಫಾರ್ಮ್

0: ಕ್ಯಾಲ್ಕುಲೇಷನ್ಸಲ್ಲಿ ಬರುತ್ತೆ, ಬೆಳ್ಳಗೆ ಪುಡಿ ಥರ ಇರುತ್ತೆ. ಇದನ್ನು ಕೂಡ ಅಳತೆ ಮಾಡಿಕೊಂಡು ನೀವು 2 ಕೆಜಿ ಬೀಜಕ್ಕೆ 10 ಗ್ರಾಮ್ ಟ್ರೈಕೋಡರ್ಮಾನ ಹಾಕಿ ಕೈಯಲ್ಲಿ ಹಿಂಗೆ ಕಲಸಿದ್ರೆ ಸಾಕು, ಅದು ಕೂಡ ಒಂದು ಕೋಟ್ ಫಾರ್ಮೇಷನ್ಸ್ ಒಂದು ಪದರ ಬರುತ್ತೆ, ಅದನ್ನು ಕೂಡ ನೀವು ಬಿತ್ತನೆ ಮಾಡ್ಬೋದು. ನೋಡಿ, ಕೆಮಿಕಲ್ ಬಳಸಿದಾಗ ನೀವು ಶೇಖರಣೆ ಮಾಡ್ಬೋದು. ಅಂದರೆ ಇವಾಗ ನಾನು ಕ್ಯಾಪ್ಟಾಫಿಂದ ಬೀಜೋಪಚಾರ ಮಾಡಿದ್ದೀನಿ ಅಂದರೆ 1 ವಾರ, 10 ತಿಂಗಳು, 2 ತಿಂಗಳು ಕೂಡ ನಾನು ಶೇಖರಣೆ ಮಾಡ್ಬೋದು, ಬೀಜಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ. ಆದರೆ ಟ್ರೈಕೋಡರ್ಮವನ್ನು ಬಳಸ್ತಾ ಇದ್ದೀವಿ ಅಂದರೆ ಅದು ನಾನಾಗಲೇ ಹೇಳಿದಾಗೆ ಅದು ಜೈವಿಕ ಜೀವಾಣು, ಅದಕ್ಕೆ ಜೀವ ಇರುತ್ತೆ. ಅದನ್ನು ಬೀಜೋಪಚಾರ ಮಾಡಿಬಿಟ್ಟು ನಾವು ಶೇಖರಣೆ ಮಾಡೋಕ್ಕೆ ಬರೋದಿಲ್ಲ. ಒಣ ಉಪಚಾರ ಆದರೂ ಕೂಡ ಶೇಖರಣೆ ಮಾಡಬೇಡಿ, ಅದನ್ನು ನೇರವಾಗಿ 2-3 ದಿವಸದ ಒಳಗಡೆ ನಾವು ಅದನ್ನು ಬಿತ್ತನೆಗೆ ಬಳಸ್ಕೊಂಡ್ರೆ ಲಾಭ ಬರುತ್ತೆ. ಶೇಖರಣೆ ಮಾಡಿದ್ರೆ ಏನಾಗುತ್ತೆ, ಬೀಜ ಚೆನ್ನಾಗಿರುತ್ತೆ ಬಟ್ ಜೈವಿಕ ಜೀವಾಣುಗಳು ಸತ್ತೋಗಿರುತ್ತೆ, ನಿಮ್ಗೆ ಅದ್ರ ಲಾಭ ಸಿಗೋದಿಲ್ಲ. ಲಾಭ ಸಿಗಬೇಕು ಅಂತ ಹೇಳಿದ್ರೆ ಟ್ರೈಕೋಡರ್ಮದು ಲಾಭ ಸಿಗಬೇಕು ನಮಗೆ ಅಂದರೆ, ಇವತ್ತು ನಾನು ಬೀಜೋಪಚಾರ ಮಾಡ್ತೀನಿ ಅಂದರೆ 1-2 ದಿವಸದ ಒಳಗಡೆ ನಾವು ಅದನ್ನು ಮಣ್ಣಿಗೆ ಹಾಕ್ಬಿಡ್ಬೇಕು ಅಥವಾ ಬಿತ್ತನೆನ ಮಾಡಿಬಿಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನೀವು ರಾಸಾಯನಿಕ ರಹಿತವಾಗಿ ಮಣ್ಣಿನಿಂದ ಬರುವಂಥ ರೋಗಗಳನ್ನಾಗಲಿ ಅಥವಾ ಬೀಜದಿಂದ ಬರುವಂಥ ರೋಗಗಳನ್ನು ನಾವು ಸುಲಭವಾಗಿ ತಡಿಬಹುದು. ಇನ್ನು ಬೆಲೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳೋದಾದರೆ, ಇವಾಗ ನೀವು ರಾಸಾಯನಿಕ ಬಳಸಿದ್ರೆ ನಿಮ್ಗೊಂದು 10 ರೂಪಾಯಿ ಖರ್ಚಾಗುತ್ತೆ, ಟ್ರೈಕೋಡರ್ಮ ಬಳಸಿದ್ರೆ 1-5 ರೂಪಾಯಿ ಖರ್ಚಾಗುತ್ತೆ. ಇಷ್ಟೇ ನೋಡಿ, 5-10 ರೂಪಾಯಿಲಿ ನಾವು ಬಳಸ್ಕೊಂಡು ಬೀಜೋಪಚಾರ ಮಾಡಿದರೆ ನೀವು ಮುಂದೆ 2-2.5 ಸಾವಿರ ಮಾಡುವಂಥ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಎಲ್ಲರೂ ದಯವಿಟ್ಟು, ನೀವು ಅಂಗಡಿಯಿಂದ ಬೀಜ ತಂದಿದ್ರೆ ಬೀಜೋಪಚಾರಕ್ಕೆ ತಲೆ ಕೆಡಿಸ್ಕೋಬೇಡಿ. ಅದು ನೀವು ರೈತರಿಂದ ಬೀಜ ತಂದಿದ್ರೆ ಅಥವಾ ನೀವೇ ಸ್ವಂತವಾಗಿ ಬೀಜೋತ್ಪಾದನೆ ಮಾಡ್ಕೊಂಡಿದ್ರೆ, ಇದೊಂದೇ ಅಲ್ಲ, ಈರುಳ್ಳಿ ಅಂತ ಒಂದೇ ಅಲ್ಲ, ಯಾವುದೇ ಒಂದು ಬೀಜ ಇರಲಿ, ಅದಕ್ಕೆ ದಯವಿಟ್ಟು ಬೀಜೋಪಚಾರವನ್ನು ಮಾಡಿ ನೀವು ಬಿತ್ತನೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಿಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ಎಲ್ಲರೂ ಇದನ್ನು ಗಮನಿಸ್ಕೊಳ್ಳಿ. ನೀವು ಮಾರ್ಕೆಟಿಗೆ ಹೋದಾಗ ಯಾವ ವರ್ಗದ ಬೀಜ ನಾನು ತರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತು ಬೀಜೋಪಚಾರ ಮಾಡಿದಾರ ಇಲ್ವಾ ಅಂತ ತಿಳ್ಕೊಂಡು, ಬೀಜೋಪಚಾರ ಮಾಡಿಲ್ಲ ಅಂದರೆ ದಯವಿಟ್ಟು ಬೀಜೋಪಚಾರ ಮಾಡಿ ನಂತರ ಬೀಜವನ್ನು ಬಿತ್ತನೆಗೆ ಬಳಸಿ. ಧನ್ಯವಾದಗಳು.
1: ಇದುವರೆಗೆ ಈರುಳ್ಳಿಯಲ್ಲಿ ಲಭ್ಯವಿರುವಂತಹ ವಿವಿಧ ಬೀಜಗಳ ವರ್ಗಗಳ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕಿಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಲ್ಲವಿ ಎಚ್.ಎಂ. ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಕೇಳಿ ಚಿದಾನಂದ್ ಪಿ ಕನ್ನೊಳ್ಳಿ ಹಾಗೂ ತಂಡದವರಿಂದ ಭಜನೆ ಪದ.

0: ಇದುವರೆಗೆ ಜನಪದ ಸಂಗೀತವನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಹಿ. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 3,25,000 crore rupees ಹೆಚ್ಚಾಗಿದ್ದು ಶೇಕಡ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 3,19,000 crore rupees ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ದತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014-76 GW ಈ ವರ್ಷದ ಜೂನ್ 30 ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW ಮತ್ತು ಜೈವಿಕ ವಿದ್ಯುತ್ 11 GW ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26

0: ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು 46 ದಶಲಕ್ಷ ಡಾಲರ್ಗಳ ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13 ರಿಂದ 30ಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000ಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫಜ್ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ದ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರ ವಿರುದ್ದ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ದ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ

0: ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31ರವರೆಗೆ ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ HS ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಘಟೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಎಸ್ ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45:40. ಚಿತ್ರಗೀತೆಗಳು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಅದೇ ಚಿತ್ರದ ಇನ್ನೊಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ನಾನೊಬ್ಬ ಕಳ್ಳ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ವಿಜಯವಾಣಿ ಚಿತ್ರದ ಗೀತೆ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಗಿರಿಕನ್ನೆ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:15 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಧ ಪೌಡವಾಲ್ ಹಾಗೂ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಆಶಿಕಿ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:45 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಭಾವಗೀತೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದ.ರಾ. ಬೇಂದ್ರೆ ವಿರಚಿತ ಒಂದು ಗೀತೆ, ಕುಣಿಯೋಣ.

ಆಕಾಶವಾಣಿ ಬೆಂಗಳೂರು ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್ ನಂತರ ಮಂಥನ್ ಈ ಎರಡು ಕಾರ್ಯಕ್ರಮಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಡಿಎ ನಿರಂಜನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಾರೆ ಕಾರ್ತಿಕ್ ಕೌಶಿಕ್, ಹಾಗೂ ಮೃದಂಗ ನುಡಿಸುತ್ತಾರೆ ಆರ್ ನರಸಿಂಹನ್. ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಎ ನಿರಂಜನ್ ಅವರ ಹಾಡುಗಾರಿಕೆ. ಮೊದಲಿಗೆ ಕೇಳಿ ಶಂಕರಂ ಅಭಿರಾಮಿ. ಮನೋಹರಿ ರಾಗ ರೂಪಕ ತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯಿದು.

ಶಂಕರಂ ಅಭಿರಾಮಿ ಮನೋಹರಿ ರಾಗರೂಪಕ ತಾಳದಲ್ಲಿದ್ದ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದ ಮೇಲೆ ಇನ್ನೀಗ ಕೇಳೋಣ ತಲ್ಲಿ ನಿನ್ನು ನೆರ ನಮ್ಮಿ ನಾನು ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ಕೃತಿ.

ಡಿ ಎ ನಿರಂಜನ್ ಅವರ ಹಾಡುಗಾರಿಕೆಯಲ್ಲಿ ಇದುವರೆಗೆ ನೀವು ತಲ್ಲಿ ನಿನ್ನೋ ನೆರ ನಮ್ಮಿ ನಾನು, ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳದಲ್ಲಿದ್ದ ಶ್ಯಾಮ ಶಾಸ್ತ್ರಿಗಳ ಕೃತಿಯನ್ನು ಕೇಳಿದ್ರಿ. ಅವರದೇ ಹಾಡುಗಾರಿಕೆಯನ್ನು ಮುಂದುವರಿಸುತ್ತೆ. ಈಗ ಕೇಳೋಣ ನಂಬಿದೆ ನಿನ್ನ ಪಾದವ. ಇದು ಪುರಂದರದಾಸರ ಕೃತಿ, ಬಹುದಾರಿ ರಾಗ ಆದಿ ತಾಳದಲ್ಲಿದೆ.

ನಂಬಿದೆ ನಿನ್ನ ಪಾದವ. ಇದಾಗಿತ್ತು ಬಹುದಾರಿ ರಾಗ ಆದಿತಾಳದಲ್ಲಿದ್ದ ಪುರಂದರದಾಸರ ಕೃತಿ. ಕೇಳುಗರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನೀವು ಡಿ ಎ ನಿರಂಜನ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯೋಲಿನ್ ನುಡಿಸಿದವರು ಕಾರ್ತಿಕ್ ಕೌಶಿಕ್, ಹಾಗೆಯೇ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ, ಕನ್ನಡ ಹಾಗೂ ಹಿಂದಿ ಚಿತ್ರಗಳಿಂದ ಆಯ್ದ ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಾಹಸ ಸಿಂಹ ಚಿತ್ರದಿಂದ ಒಂದು ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಚಿ ಉದಯಶಂಕರ್ ವಿರಚಿತ ಗೀತೆ, ಸತ್ಯಂ ಅವರ ಸಂಗೀತ.

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಹಿಂದಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಲತಾ ಮಂಗೇಶ್ಕರ್ ಅವರು ಗೀತೆಗೆ ಧ್ವನಿಯಾಗಿದ್ದಾರೆ. ದೇವ್ ಕೊಹ್ಲಿ ಅವರು ಬರೆದಿರುವಂತಹ ಗೀತೆ ಇದು. ರಾಮ ಲಕ್ಷ್ಮಣ್ ಅವರ ಸಂಗೀತ.

ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವಿದು. ಈ ಕಾರ್ಯಕ್ರಮದಲ್ಲಿ ನೀವು ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಒಂದೇ ಗುರಿ, ಇದು ಕನ್ನಡದ ಚಿತ್ರ. ಈ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಶ್ರೀ ಉದಯ್ ಶಂಕರ್ ಬರೆದಿರುವಂತಹ ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಸ್ವರ ಕಲ್ಪನೆಯಲ್ಲಿ.

ಮೆನೆ ಪ್ಯಾರ್ ಕಿಯಾ ಇದು ಚಿತ್ರದ ಹೆಸರು. ಈ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಗೂಡಿಸಿರುವಂತಹ ಇನ್ನೊಂದು ಗೀತೆ ಇದು. ಅಸಾದ್ ಭೋಪಾಲಿ ಇವರು ಬರೆದಿರುವಂತಹ ಗೀತೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಹೌದು, ಈ ಸುಂದರವಾಗಿರುವಂತಹ ಸಾಲುಗಳನ್ನು ಬರೆದಿದ್ದವರು ಆರ್ ಎನ್ ಜೆ ಗೋಪಾಲ್. ಎಷ್ಟು ಅದ್ಭುತವಾಗಿರುವಂತಹ ಸಾಲುಗಳು ಇವು. ಇಂತಹ ಗೀತೆಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಆದರೆ ಸಮಯದ ಮಿತಿ ಇದೆಯಲ್ಲ. ಹೌದು, ಇದುವರೆಗೆ ನೀವು ಗುಣ ನೋಡಿ ಹೆಣ್ಣು ಕೊಡು ಈ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ವಿರಚಿತ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಎಸ್ ಜಾನಕಿ ಅವರು ಈ ಗೀತೆಗೆ ಧ್ವನಿಯಾಗಿದ್ದರು.